ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಗೊತ್ತು ಗುರಿ ಇಲ್ಲದ ಓಟಕ್ಕಿಂತ ನಿರ್ದಿಷ್ಟ ಗುರಿ ಹೊಂದಿರುವ ನಡಿಗೆಲೇಸು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 31 ಆಗಸ್ಟ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮ ಸಂಗೀತ ಸುಧಾ ಪ್ರಸಾರವಾಗುತ್ತದೆ. 6:50 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 7:30 ಸಂಸ್ಕೃತಂ ವದಾಮಹ 7:30 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಕ್ತಿ ಭಾವವನ್ನ ಹೊತ್ತು ತರುವ ನಿಮ್ಮ ಮನಸ್ಸಿಗೆ ಭಕ್ತಿಯ ಸಿಂಚನವನ್ನ ನೀಡುವ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದು ವಿಶೇಷವಾದ ದಿನ. ನಮ್ಮೆಲ್ಲರ ಆರಾಧ್ಯ ದೈವ, ವಿಘ್ನಗಳನ್ನ ದೂರ ಮಾಡುವ, ಸಂಕಷ್ಟಗಳನ್ನ ಹರಿಸುವ ಶ್ರೀ ಗಣೇಶನನ್ನ ಆರಾಧಿಸುವಂತಹ ಸಂಕಷ್ಟಹರ ಚತುರ್ದಶಿ. ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಕಾರ್ಯಕ್ರಮದ ಆರಂಭ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಗಣಪನನ್ನು ಪೂಜಿಸುವ ಪದ್ಧತಿ ಇದೆ. ಅದಕ್ಕೆ ಕಾರಣ, ಗಣಪತಿಯನ್ನ ವಿಘ್ನ ವಿನಾಶಕ ಎಂದು ಕರೆಯುತ್ತೇವೆ. ಸಂಕಷ್ಟಹರ ಚತುರ್ಥಿಯಂದು ಗಣಪತಿಯನ್ನ ಭಕ್ತಿಯಿಂದ ನೆನೆದು ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಮ್ಮ ಕುಟುಂಬಕ್ಕೆ ಸುಖಶಾಂತಿ ನೀಡು ಎಂದು ಪ್ರಾರ್ಥಿಸುತ್ತಾ ಮುಂದಿನ ಗೀತೆಯನ್ನ ಕೇಳಿ.

ಅದೇ ಭಕ್ತಿ ಭಾವವನ್ನ ಮುಂದುವರೆಸುತ್ತಾ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸಲಾಗುತ್ತೆ. ಈ ದಿನ ಅನೇಕ ಭಕ್ತರು ಉಪವಾಸ ಮಾಡಿ ವ್ರತವನ್ನ ಆಚರಿಸಿ ಸಂಜೆ ಗಣಪತಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ವಿಶೇಷ ದಿನದಂದು ಮತ್ತೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಸಂಗೀತ ಸುಧಾ. ಗಣಪತಿಗೆ ಗರಿಕೆ, ಹೂವು, ಹಣ್ಣು, ಮೋದಕ ಮುಂತಾದವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದು ಸಾಮಾನ್ಯ. ಆದರೆ ದೇವರಿಗೆ ನಾವು ಕೊಡುವ ಪೂಜೆ ನೈವೇದ್ಯಕ್ಕಿಂತಲೂ ಮುಖ್ಯವಾದದ್ದು, ನಮ್ಮ ಶುದ್ಧವಾದ ಮನಸ್ಸು ಮತ್ತು ನಿಜವಾದ ಭಕ್ತಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಗಣಪತಿಯ ರೂಪದಲ್ಲಿಯೂ ಒಂದೊಂದು ಸಂದೇಶ ಅಡಗಿದೆ. ಆನೆಯ ತಲೆ ದೊಡ್ಡದಾಗಿ ಯೋಚಿಸು ಎನ್ನುವ ಸಂದೇಶ, ದೊಡ್ಡ ಕಿವಿಗಳು ಹೆಚ್ಚು ಕೇಳು ಎನ್ನುವ ಸಂದೇಶ, ಚಿಕ್ಕ ಬಾಯಿ ಕಡಿಮೆ ಮಾತಾಡು, ಚಿಕ್ಕ ಕಣ್ಣುಗಳು ಏಕಾಗ್ರತೆಯಿಂದ ನೋಡು ಎನ್ನುವಂತ ಸಂದೇಶವನ್ನ ನೀಡುತ್ತೆ. ಹೀಗಾಗಿ ಗಣಪತಿ ಕೇವಲ ಪೂಜಿಸುವ ದೇವರು ಮಾತ್ರವಲ್ಲ, ನಮ್ಮ ಬದುಕಿಗೆ ಅನೇಕ ಒಳ್ಳೆಯ ಪಾಠಗಳನ್ನ ಹೇಳುವ ದೇವರು ಕೂಡ ಹೌದು. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ.

ಸಂಕಷ್ಟಹರ ಚತುರ್ಥಿ ಎಂದು ಗಣಪತಿಯನ್ನು ಪೂಜಿಸುವಾಗ ನಮ್ಮ ಕಷ್ಟಗಳು ಮಾತ್ರ ದೂರವಾಗಲಿ ಎಂದು ಕೇಳುವುದರ ಜೊತೆಗೆ ಆ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯವನ್ನು ಕೂಡ ನೀಡು ಎಂದು ನಾವು ಗಣಪತಿಯಲ್ಲಿ ಕೇಳಿಕೊಳ್ಳುತ್ತಾ ಸಂಕಷ್ಟಹರ ಚತುರ್ಥಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಆಶಿಸುತ್ತಾ ಇಂದಿನ ಸಂಗೀತ ಸುಧಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ಸಂಗೀತ ಸುಧಾ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ನೀವು ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಈಗ ಪ್ರಸಾರವಾಗಲಿದೆ ಚಿಂತನ ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಸಂತನೆಂದರೆ ಯಾರು? ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ನಮ್ಮ ಸಂತ ಪ್ರೀತಿಯಿಂದ ದಡಸೇರಿಸುವ ಗುರು, ಅವನು ನಮ್ಮನ್ನು ದಡದಾಟಿಸುವವನು. ಸಂಸ್ಕೃತ ಸುಭಾಷಿತ ಹೇಳುತ್ತೆ, ಯಥಾ ಚಿತ್ತಂ ತಥಾ ವಾಚ, ಯಥಾ ವಾಚ ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತ. ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥವನು, ಯಾರ ಮನಸ್ಸನ್ನೂ ನೋಯಿಸದವನು, ಯಾರ ಮನಸ್ಸಿಗೂ ನೋವನ್ನುಂಟು ಮಾಡದವನು. ಮನಸ್ಸಿನಂತೆ ಸಂತನ ಮಾತು, ಮಾತಿನಂತೆ ಸಂತನ ಕ್ರಿಯೆ. ಮನಸ್ಸು ಮಾತು ಕ್ರಿಯೆಗಳಲ್ಲಿ ಸಂತನ ಸಂಕಲ್ಪ ಯಾವಾಗಲೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ. ಸತಾಂ ಸದ್ಭಿ ಸಂಗಃ ಕಥಮಪಿ ಪುಣ್ಯೇನ ಭವತಿ ಎನ್ನುವುದೇ ಸಂತನ ವ್ರತ. ಎರಡು ನದಿಗಳು ಉಕ್ಕೇರುತ್ತ ಪ್ರೀತಿಯಿಂದ ಸಮುದ್ರ ಸೇರುವ ಹಾಗೆ ಸಂಸಾರಸ್ಥರನ್ನು ಸಂಸ್ಕಾರವಂತರನ್ನಾಗಿಸಿ ಸಂತ ಭವಸಾಗರದಲ್ಲಿ ಮುಕ್ತಿಯನ್ನು ಕೊಡಿಸತಕ್ಕಂಥವನು. ವಿಜ್ಞಾನದ ಬುದ್ಧಿಯಲ್ಲಿ, ಕವಿಯ ಹೃದಯದಲ್ಲಿ, ತತ್ವಜ್ಞಾನಿಯ ಮನಸ್ಸಿನಿಂದ ನಮ್ಮ ಜಗತ್ತನ್ನೇ ರಕ್ಷಿಸತಕ್ಕಂಥವನು. ಸಿದ್ಧನೆಂದರೆ ಯಾರು ಅಂತ ಪ್ರಶ್ನೆ ಹಾಕಿಕೊಂಡರೆ ಅಲ್ಲಿಯೇ ಉತ್ತರ ಕೊಟ್ಟು ಬಿಡುತ್ತಾನೆ ನಮ್ಮ ಪರಮಹಂಸ. ಮನವ ನೋಯಿಸದಾತ, ಆತನಿಗೇನಾದರೂ ನೋವುಂಟಾದರೆ ಬಂದದ್ದೆಲ್ಲ ಬರಲಿ, ನಮಗೆ ಗೋವಿಂದನ ದಯೆ ಇರಲಿ ಎನ್ನುತ್ತ ನೂರು ನೋವನ್ನೂ ಸಹಿಸಿ ನಗುವಾತ. ಒಂದಾದ ನಡೆನುಡಿಗೆ ದಿಕ್ಕುದೆಸೆಯನ್ನೂ ತೋರ್ಪ ಈತ ಪರಮಗುರು ಅಂತ ಹೇಳಿದರೆ ಅವನೇ ಆ ಮಹಾಯೋಗಿ. ಆತನಿಗೆ ಯಾವುದೇ ಸಂದರ್ಭದಲ್ಲೂ, ಚಳಿಗಾಲದಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಬೇಸಿಗೆಗಾಲದಲ್ಲಾಗಲಿ, ಯಾವ ಕಾಲದಲ್ಲಾಗಲಿ, ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ಇದರ ಜೊತೆಗೆ ಸ್ವಂತಕ್ಕಿಲ್ಲ ಸಮಾಜಕ್ಕೆ ಎಲ್ಲ ಅನ್ನತಕ್ಕಂಥ ಮಹಾನುಭಾವ. ತನ್ನದೆನ್ನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದುರಾಮ. ಜಾತಿ ಮತ ಪಂಥದ ಲವಲೇಶವೂ ಕೂಡ ಆತನಲ್ಲಿಲ್ಲ. ಸೇವಕನ ಭಾವದಲ್ಲಿ ತಾನು ದಿಗ್ವಿಜಯವ ಸಾಧಿಸುತ್ತ ಶರಣ ಶಿವಕಿಂಕರನು ಮುದ್ದುರಾಮ ಅನ್ನುವ ರೀತಿಯಲ್ಲಿ ಹೆಜ್ಜೆ ಹಾಕಿಸಿಬಿಡುತ್ತಾನೆ. ಸಂತನ ಮುಖ ಯಾವಾಗಲೂ ಪ್ರಸನ್ನವಾಗಿರುತ್ತೆ. ಯಾರ ಹೃದಯ ದಯೆಯಿಂದ ಕೂಡಿರುತ್ತೋ ಅವನೇ ಈ ಜಗದ ಸಂತ. ಆತನ ಮಾತೇ ಅಮೃತ. ಆತನ ಇಡೀ ತಪಸ್ಸು ಲೋಕ ಕಲ್ಯಾಣ.

0: ಕಾರ್ಯಕ್ಕಾಗಿ. ಹಾಗಾಗಿ ಇಡೀ ಲೋಕ ಆತನಿಗೆ ನಿತ್ಯ ನಮಿಸುತ್ತೆ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು? ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ ಮುದ್ದು ರಾಮನ್, ಯಾವಾಗಲೂ ಅವರ ಆತ್ಮ ನಿರ್ಮಲವಾಗಿರುತ್ತೆ. ಅಂತಹ ಗುರು ತಪಸ್ಸು ಮಾಡುವಾಗ ಏನನ್ನು ಸಂಕಲ್ಪಿಸುತ್ತಾರೆ ಅನ್ನುವುದಕ್ಕೆ ಉಪನಿಷತ್ತು ಹೇಳುತ್ತೆ, ಮನೋಮೇ ತರ್ಪಯತ. ಎಲೆಯೇ ದೇವತೆಗಳಿರ, ಈ ಜಗತ್ತಿನಲ್ಲಿರುವ ಎಲ್ಲರ ಮನಸ್ಸಿಗೆ ಉತ್ತಮ ಸಂಕಲ್ಪಗಳನ್ನಿತ್ತು ತೃಪ್ತಿಗೊಳಿಸಿರಿ. ಇದು ಸಂತನ ಪ್ರಾರ್ಥನೆ. ವಾಚಮ್ಮೇ ತರ್ಪಯತ, ಮಾತುಗಳನ್ನು ಮಾಧುರ್ಯವೆನಿಸಿರಿ. ಪ್ರಾಣಮ್ಮೇ ತರ್ಪಯತ, ಪ್ರಾಣವನ್ನು ಚೈತನ್ಯವೆನಿಸಿರಿ. ಚಕ್ಷುರ್ಮೇ ತರ್ಪಯತ, ಕಣ್ಣಿಗೆ ಸೌಂದರ್ಯವನ್ನೇ ಕಾಣಿಸಿರಿ. ಶ್ರೋತ್ರಮ್ಮೇ ತರ್ಪಯತ, ಕಿವಿಗೆ ಸಂದೇಶವನ್ನೇ ಕೇಳಿಸಿರಿ. ಆತ್ಮಾನಮ್ಮೇ ತರ್ಪಯತ, ಆತ್ಮವನ್ನು ಧೀಶಕ್ತಿಗೊಳಿಸಿರಿ. ಪ್ರಜಾಮೇ ತರ್ಪಯತ, ಎಲ್ಲ ಪ್ರಜೆಗಳ ಮನಸ್ಸನ್ನು ಸಂತೃಪ್ತಿಗೊಳಿಸಿರಿ. ಪಶೂನ್ಮೇ ತರ್ಪಯತ, ಪಶುಗಳನ್ನು ಸಂತುಷ್ಟಿಗೊಳಿಸಿರಿ. ಗಣಾನ್ಮೇ ತರ್ಪಯತ, ಈ ಜಗತ್ತಿನ ಕುಟುಂಬದ ಬಂಧು ಬಾಂಧವರನ್ನು ಪರಸ್ಪರ ಸೌಹಾರ್ದ ಹಾಗೂ ನೆಮ್ಮದಿಯಿಂದ ಬಾಳುವಂತೆ ಮಾಡಿರಿ. ಅತೃಪ್ತರಾಗದಂತೆ ಅನುಗ್ರಹಿಸಿರಿ ಎಲೆಯ ದೇವತೆಗಳಿರಾ ಎನ್ನುವುದೇ ಸಂತನ ದಿನನಿತ್ಯದ ಪ್ರಾರ್ಥನೆ. ಅದಕ್ಕೆ ಅಲ್ಲವೇ ಸಂಸ್ಕೃತದಲ್ಲಿ ಹೇಳುವುದು, ಸಂತನ ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿ. ಸಿದ್ಧಿಂ ಸತ್ಸಂಪ್ರದಾಯೇ ಸ್ಥಿರಧಿಯ ಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತಯ ಸಾಧುವೃತ್ಯಾ ಸಮೇತಂ ಡಂಭಾ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧಂ ದಯಾಢೋ. ಅಂತ ದೀರ್ಘ ಗುಣದ ಗುರುವೇ ಪರಬ್ರಹ್ಮ, ಆ ಗುರುವೇ ಪರವಸ್ತು, ಆ ಗುರುವೇ ಪರಶಿವ, ಆ ಗುರುವೇ ಪರಮೇಶ್ವರ, ಆ ಗುರುವೇ ಸಿದ್ಧೇಶ್ವರ. ಶರೀರಂ ಸ್ವರೂಪಂ ಸದಾ ರೋಗಮುಕ್ತಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೇ ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇ ತದ್ದಿಜಾತಂ ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ತತಕ್ಕಿಂ ತತಕ್ಕಿಂ ತತಕ್ಕಿಂ ತತಕ್ಕಿಂ ಅಂತ ತಪಸ್ಸಿನಲ್ಲೇ ಜಗದ ಕಲ್ಯಾಣವನ್ನು ದಿನನಿತ್ಯವೂ ಕೂಡ ಭಗವಂತನ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ಇರುವ ಈ ಯತಿ ನಮ್ಮ ಜತಿ ಇದ್ದಾಗ ನಮಗೆ ನಮ್ಮ ಬದುಕಿಗೆ ಸದ್ಗತಿ. ನಮ್ಮ ಬದುಕಿನಲ್ಲಿ ನಮ್ಮ ನಡೆಯೇ ಬೇರೆ, ನಮ್ಮ ನುಡಿಯೇ ಬೇರೆ. ಆದರೆ ಯತಿ ಕುಲದಲ್ಲಿ ನುಡಿದಂತೆ ನಡೆದು ನಡೆದಂತೆ ನುಡಿಯುವುದೇ ಪ್ರಧಾನ ಗುಣ. ಇಂತಹ ಯೋಗಿ ಪುಂಗವರ ನಡೆ ನುಡಿ ನೇರ ಹಾಗೂ ಸರಳ, ಆದರೆ ವಿರಳ. ಈ ಬಗೆಯ ಸಂತರ ಸಿದ್ಧರ ಯೋಗಿ ಪುಂಗವರ ಪ್ರಾರ್ಥನೆಯಾದರೂ ರಸ ಋಷಿ ಕುವೆಂಪು ಅವರೆಂದಂತೆ ಇಷ್ಟೆ: ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಗಿರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ, ನಿನ್ನೊಲ್ಮೆಯಂದದಲ್ಲಿ ನನ್ನೊಲ್ಮೆಯಿರಲಿ, ನಿನ್ನಾಳ ಎನಗಿರಲಿ ನೀನೇ ನಮಗಿರಲಿ, ನಿನ್ನಾತ್ಮದ ಆನಂದ ನನ್ನದಾಗಿರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ನಿನ್ನೆಯ ಎಪಿಸೋಡ್ನಲ್ಲಿ ಅರ್ಥ ಮಾಡಿಕೊಂಡು ಹೇಗೆ ಅರ್ಜುನನಿಗೆ ಶ್ರೀಕೃಷ್ಣ ಆತ್ಮದ ಜ್ಞಾನವನ್ನು ಬೋಧಿಸ್ತಾ ಬಂದಿದ್ದಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಹೀಗೆ ಮುಂದುವರಿದುಕೊಂಡು ಶ್ರೀಕೃಷ್ಣ ಹೀಗೆ ಹೇಳ್ತಾರೆ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮಾಮೃತಸ್ಯ ಚ ತಸ್ಮಾದ್ ಅಪಹರಿಹಾರ್ಯೇತಿ ನತ್ವಂ ಶೋಚಿತುಂ ಅರ್ಹಸಿ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಸಾವು ಅನ್ನೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹುಟ್ಟಿದವನು ಸಾಯಲೇಬೇಕು ಒಂದಲ್ಲ ಒಂದು ದಿವಸ. ಸೊ ಸಾವೇ ಕೊನೆಯಲ್ಲ, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಕರ್ಮಗಳ ಪ್ರಕಾರ, ಇಚ್ಛೆಗಳ ಪ್ರಕಾರ ಅವನು ಇಲ್ಲಿ ಮತ್ತೆ ಜನ್ಮವನ್ನ ಪಡೆಯುತ್ತಾರೆ. ಆದ್ರಿಂದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನ್ಯಾಕೆ ದುಃಖಿಸ್ತಾ ಇದ್ದೀಯಾ ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕೇಳ್ತಾ ಇದ್ದಾರೆ. ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಹುಟ್ಟಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಹೀಗೆ ಮನುಷ್ಯನು ಮುಕ್ತಿ ಇಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಕೊಲೆ, ಕಗ್ಗೊಲೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಆದರೆ ಮಾನವ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗುತ್ತವೆ. ಕುರುಕ್ಷೇತ್ರ ಸಮರವು ಶ್ರೀಕೃಷ್ಣನ ಸಂಕಲ್ಪ, ಆದ್ದರಿಂದ ಅದು ಅನಿವಾರ್ಯ. ಧರ್ಮಕ್ಕಾಗಿ ಹೋರಾಡುವುದು ಕ್ಷತ್ರಿಯನ ಕರ್ತವ್ಯ. ಅವನು ತನ್ನ ನ್ಯಾಯವಾದ ಕರ್ತವ್ಯವನ್ನಷ್ಟೇ ಮಾಡುತ್ತಿರುವಾಗ ತನ್ನ ಬಂಧುಗಳ ಸಾವಿಗಾಗಿ ಯಾಕೆ ಹೆದರಬೇಕು, ಯಾಕೆ ದುಃಖಿಸಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪೀನಂ ವೇದನಾ ಚೈವ ಕಶ್ಚಿ. ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಆತ್ಮವನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತುಗಳನ್ನು ಕೇಳುತ್ತಾರೆ, ಇನ್ನು ಕೆಲವರಾದರೂ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಸೊ ಆತ್ಮವನ್ನ ತಿಳಿಯುವುದು ಅಷ್ಟು ಸುಲಭವಲ್ಲ. ಈ ಯುಗದ ಬಹುಮಂದಿಗೆ ವಸ್ತುಗಳ ಸ್ಥೂಲ ಐಹಿಕ ಪರಿಕಲ್ಪನೆಯಷ್ಟೇ ಇದೆ. ಇದರಿಂದಾಗಿ ಸಣ್ಣ ಕಣವು ಇಷ್ಟು ಹಿರಿದು ಇಷ್ಟು ಕಿರಿದು ಆಗಲು ಹೇಗೆ ಸಾಧ್ಯ ಎಂದು ಅವರಿಗೆ ಅರ್ಥ ಆಗೋದಿಲ್ಲ. ನಿಜವಾದ ಆತ್ಮನು ಸ್ವರೂಪದಿಂದ ಅಥವಾ ವರ್ಣನೆಯಿಂದ ಅದ್ಭುತ ಎಂದು ಜನರು ಭಾವಿಸುತ್ತಾರೆ. ಅಸ್ತಿತ್ವಕ್ಕಾಗಿ ನಡೆಸುವ ಹೋರಾಟದಲ್ಲಿ ಸ್ವ ಅರಿವು ಇಲ್ಲದಿದ್ದರೆ ಎಲ್ಲಾ ಕ್ರಿಯೆಗಳು ಕಟ್ಟಕಡೆಗೆ ವಿಫಲವಾಗುತ್ತದೆ ಎನ್ನುವುದು ನಿಜ. ಆದರೂ ಬಹುಮಂದಿ ಭೌತಿಕ ಶಕ್ತಿಯಿಂದಾಗಿ ಮಾಯೆಗೆ ಸಿಲುಕುತ್ತಾರೆ. ಇದರಿಂದ ಇಂದ್ರಿಯ ತೃಪ್ತಿಯ ವಿಷಯಗಳಲ್ಲಿ ಮಗ್ನರಾಗಿ ಸ್ವ ಅರಿವಿನ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಮಯವೇ ಇರುವುದಿಲ್ಲ. ಆತ್ಮವನ್ನು ಕುರಿತು ಯೋಚಿಸಬೇಕು, ಆ ಮೂಲಕ ಐಹಿಕ ದುಃಖಗಳನ್ನು ಪರಿಹರಿಸಿಕೊಳ್ಳಬೇಕು ಎಂಬುದರ ಅರಿವೇ ಪ್ರಾಯಶಃ ಅವರಿಗೆ ಇರುವುದಿಲ್ಲ. ಆತ್ಮದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಇತರ ಸಿದ್ಧಾಂತಗಳಿಂದ ದಾರಿ ತಪ್ಪದೆ ಪರಮಾಧಿಕಾರಿಯಾದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಮಾತುಗಳನ್ನು ಸ್ವೀಕರಿಸುವುದು. ಶ್ರೀಕೃಷ್ಣನ ಬೋಧನೆಗಳನ್ನ ನಾವು ಸ್ವೀಕರಿಸುವಂಥದ್ದು, ಅದು ಯಥಾರೂಪವಾಗಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಸ್ವೀಕರಿಸುವುದಕ್ಕೂ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮದಲ್ಲಾಗಲಿ ವಿಶೇಷವಾಗಿ ತಪಸ್ಸು ಮತ್ತು ಯಜ್ಞಗಳನ್ನ ಮಾಡಿರಬೇಕು, ಪುಣ್ಯ ಮಾಡಿರಬೇಕು ಅಂತ ಹೇಳಲಾಗುತ್ತದೆ. ಆದ್ರಿಂದ ಇಲ್ಲಿ ಶ್ರೀಕೃಷ್ಣನೇ ಸ್ವತಃ ಇದನ್ನ ಬೋಧಿಸ್ತಾ ಇರುವಾಗ ನಮ್ಗೆ ಇದರ ಬಗ್ಗೆ ಯಾವುದೇ ಸಂದೇಹ ಇರಬಾರ್ದು. ಯಾಕೆಂದ್ರೆ ಅಂತಿಂತ ಮನುಷ್ಯ ಬೋಧಿಸಿರುವಂಥದ್ದಲ್ಲ, ಈ ಆತ್ಮದ ಜ್ಞಾನ ಭಗವದ್ಗೀತೆಯಲ್ಲಿ ಭಗವಂತನೇ ಬೋಧಿಸಿರುವಂಥದ್ದು. ಅಥ ಚೇತ್ವಂ ಇಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೇ, ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ. ಈಗ ನೀನು ಯುದ್ಧ ಮಾಡೋದ್ರಿಂದ ಇವರನ್ನ ಕೊಲ್ಲೋದ್ರಿಂದ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದೀಯಲ್ಲ ಅರ್ಜುನ, ಯುದ್ಧ ಮಾಡದೇ ಇದ್ರೆ ನೀನು ಪಾಪಕ್ಕೊಳಗಾಗುತ್ತೀಯ. ಯಾಕೆಂದ್ರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ನೀನು ಒಳಗಾಗುತ್ತೀಯ. ಸ್ವಧರ್ಮವನ್ನ ನೀನು ಪಾಲಿಸದೆ ಇದ್ರೆ ನೀನು ಪಾಪಕ್ಕೊಳಗಾಗುತ್ತೀಯ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಂ ಸಂಭಾವಿತಸ್ಯ ಚಾಕೀರ್ತಿರ್ ಮರಣಾದ್ ಅತಿರಿಚ್ಯತೆ. ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ,

ಪೌರಹಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಸೊ ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ. ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾರೆ. ಅರ್ಜುನ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುವರು. ನಿನ್ನ ವಿಷಯವಾಗಿ ಜನರು ಕೆಟ್ಟ ಮಾತುಗಳನ್ನು ಆಡುತ್ತಾರೆ. ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವವನ್ನು ಉಳಿಸಿಕೊಳ್ಳಲು ನೀನು ಓಡಿ ಹೋದೆ ಎಂದು ಭಾವಿಸಿದ್ರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎನ್ನುವುದು ನನ್ನ ಬುದ್ಧಿವಾದ ಅನ್ನೋದನ್ನ ಕೃಷ್ಣ ಹೇಳುತ್ತಾರೆ. ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು ಅರ್ಜುನ. ಯುದ್ಧದಲ್ಲಿ ಸಾತ್ರೂ ಪರವಾಗಿಲ್ಲ, ನೀನು ಸಾಯುವುದೇ ಉತ್ತಮ. ಅದಕ್ಕಿಂತ ಯುದ್ಧದಲ್ಲಿ ನೀನು ಸತ್ರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡೆ ಅನ್ನುವಂಥ ಅಪಕೀರ್ತಿಯು ನಿನಗೆ ಬರುವುದಿಲ್ಲ. ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ನೀನು ಕಳೆದುಕೊಳ್ಳುವುದಿಲ್ಲ. ಆದ್ರಿಂದ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಡ್ತಾ ಇರುವ ಕಡೆಯ ತೀರ್ಮಾನವೇನೆಂದರೆ, ಅರ್ಜುನ ಹಿಮ್ಮೆಟ್ಟಬಾರದು, ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಮಡಿದ್ರು ತೊಂದರೆ ಇಲ್ಲ. ಭಯದ್ರಣ ದುಪತರಂ ಮುಂಸಂಚೇತಾಂ ಮಹಾರಥಾಃ ಏಷಾಂ ಚತ್ವಾಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಮಾತನಾಡುತ್ತಾರೆ. ಅವಾಚ್ಯವಾದಾಂಶ್ಚ ಬಹುನ್ ವದಿಷ್ಯಂತಿ ತವಾಹಿತಾಃ ನಿನ್ನಂತಸ್ತವ ಸಾಮರ್ಥ್ಯಂ ತಥೋ ದುಃಖ ತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನು ಆಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದುದರಿಂದ ಶ್ರೀಕೃಷ್ಣನಿಗೆ ತುಂಬಾ ಅಚ್ಚರಿಯಾಯಿತು. ಈಗ ಶ್ರೀಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳು ಸರಿ ಎಂದು ಸ್ಪಷ್ಟವಾದ ಮಾತುಗಳಲ್ಲಿ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹಿಂ ತಸ್ಮಾತ್ ಉತ್ತಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾರೆ? ಅರ್ಜುನ, ನೀನೇನೋ ನಿನ್ನ ಒಳ್ಳೆಯತನದಿಂದ ಇವರ ಬಗ್ಗೆ ಅನುಕಂಪವನ್ನ ತೋರಿ ಯುದ್ಧವನ್ನ ಮಾಡುವುದಿಲ್ಲ ಅಂತೇಳಿ ರಣಭೂಮಿಯನ್ನ ಬಿಟ್ಟು ಹೋಗ್ತೀನಿ ಅಂತ ನೀನು ಹೇಳ್ತೀಯ. ಆದ್ರೆ ನಿನ್ನ ಒಳ್ಳೆಯತನವನ್ನ, ನಿನ್ನ ದೌರ್ಬಲ್ಯ ಅಂತ ತಿಳಿದುಕೊಳ್ಳುತ್ತಾರೆ ಇವರು. ನೀನು ಹೇಳಿ ಅಂತ ನಿನ್ನ ಬಗ್ಗೆ ಮಾತಾಡ್ತಾರೆ, ಅವಾಚ್ಯ ಶಬ್ದಗಳನ್ನ ಆಡುತ್ತಾರೆ. ಸೊ ಕ್ಷತ್ರಿಯನಾದವನಿಗೆ ಇದಕ್ಕಿಂತ ಒಂದು ದುಃಖಕರವಾದದ್ದು ಏನುಂಟು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಅದಾದ್ಮೇಲೆ ಅರ್ಜುನ ಏನ್ ಹೇಳ್ತಾನೆ? ಅರ್ಜುನ ಕೊಡ್ತಾ ಇರುವಂತ ಇನ್ನೊಂದು ಕಾರಣ, ಯುದ್ಧ ಮಾಡಲು ಇಷ್ಟ ಇಲ್ಲ ಅಂತ ಅರ್ಜುನ ಏನ್ ಹೇಳುವಂಥದ್ದು? ಯಾವ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ ನಮಗೆ ಇವರನ್ನ ಕೊಲ್ಲೋದ್ರಿಂದ ಅಂತ ಅರ್ಜುನ ಕೇಳ್ತಾನೆ. ಸೊ ಅದಕ್ಕೆ ಶ್ರೀಕೃಷ್ಣ ಹೀಗೆ ಉತ್ತರ ಹೇಳುತ್ತಾರೆ. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವ ಭೋಕ್ಷಸೆ ಮಹಿಂ. ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ? ನೀನು ಯುದ್ಧದಲ್ಲಿ ಏನಾದ್ರೂ ಮಡಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ, ಗೆದ್ರೆ ಭೂಮಿಯಲ್ಲಿ ರಾಜ್ಯವನ್ನು ಅನುಭವಿಸುತ್ತೀಯ. ಸುಖ ಸಂತೋಷ ಯಾಕೆ ಇಲ್ಲ ಅಂತ ಹೇಳ್ತೀಯ? ನೀನು ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಅರ್ಜುನ, ನಿನ್ಗೆ ಮಾತ್ರ ಅಲ್ಲ, ಈ ತತ್ವ ಎಲ್ರಿಗೂ ಅನ್ವಯಿಸುತ್ತದೆ. ಇಲ್ಲಿರುವ ಎಲ್ಲಾ ಕ್ಷತ್ರಿಯರು ಈ ಯುದ್ಧ ಭೂಮಿಯಲ್ಲಿ ಮಡಿಯೋದ್ರಿಂದ ಸ್ವರ್ಗವನ್ನ ಸೇರುತ್ತಾರೆ. ಗೆದ್ದ ಪಕ್ಷಕ್ಕಂತೂ ರಾಜ್ಯ ಸಿಕ್ಕೇ ಸಿಗುತ್ತದೆ. ಸೊ ಇಲ್ಲಿ ದುಃಖಕ್ಕೆ ಕಾರಣ ಇಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈನಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಸೊ ಇಲ್ಲಿ ಯಾರು ಭಗವಂತನಲ್ಲಿ ಭಕ್ತಿಯನ್ನ ನೆಟ್ಟಿರುತ್ತಾರೋ, ಅಂದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೋ, ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತಾನು ಯಾರು ತೊಡಗಿಸಿಕೊಂಡಿರುತ್ತಾರೋ ಅವರಿಗೆ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳ ಪರಿಗಣನೆ ಇರುವುದಿಲ್ಲ. ಎಲ್ಲವನ್ನು ಕೃಷ್ಣನಿಗಾಗಿ ಮಾತ್ರವೇ ಮಾಡಬೇಕು ಅನ್ನೋದಾಗಿ ಅವರು ಮಾಡುತ್ತಾರೆ. ಇದೇ ಅಲೌಕಿಕ ಪ್ರಜ್ಞೆ. ಆದುದರಿಂದ ಐಹಿಕ ಕರ್ಮಗಳಿಗೆ ಫಲವು ಇರುವುದಿಲ್ಲ. ಸಾತ್ವಿಕ ಗುಣದಿಂದಾಗಲಿ ರಜಗುಣದಿಂದಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವವನು ಒಳ್ಳೆಯ ಅಥವಾ ಕೆಟ್ಟ ಫಲಕ್ಕೆ ಒಳಗಾಗುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ, ಯಾವ ಋಣವೂ ಇಲ್ಲ ಅನ್ನೋದನ್ನ ಹೇಳಲಾಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಇದನ್ನ ಹೇಳಲಾಗಿದೆ. ಭಾಗವತದಲ್ಲಿ ದೇವ

0: ಮುಕುಂದನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು ಋಷಿಗಳು ಒಟ್ಟಿನಲ್ಲಿ ಜನತೆ ಬಂಧುಗಳು ಮಾನವ ಕುಲ ಪಿತೃಗಳು ಯಾರ ಹಂಗೂ ಇಲ್ಲ, ಋಣವೂ ಇಲ್ಲ. ಶ್ರೀಮದ್ ಭಾಗವತಂನ 11ನೇ ಸ್ಕಂದದ 5ನೇ ಅಧ್ಯಾಯದ 41ನೇ ಶ್ಲೋಕ ಇದನ್ನ ವಿವರಿಸುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. प्रणव मुखर्जी भारतीय राजकारणी आणि भारताचे 13वे राष्ट्रपती, भारतरत्न पद्मविभूषण यांची आज पुण्यतिथी आहे. त्यांचा मृत्यू 2020 साली झाला होता. बापू भारतीय दिग्दर्शक आणि पटकथा लेखक यांची पुण्यतिथी आजच. बेअंत सिंग पंजाब राज्याचे 12वे मुख्यमंत्री यांची पुण्यतिथी आजच. ताराबाई मोडक शिक्षण तज्ज्ञ तसेच बाल मंदिराच्या निर्मात्या यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेतीये. उद्या पुन्हा येईनच, पण तोपर्यंत तुम्ही एकत्र म्हणून दोन्ही 90.4 FM KLE कणसू. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ, 1:30 to 2:00 ಮರಾಠಿ ಸಮಯ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ,

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444 extension 4327.
3: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
4: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಮುಖ್ಯವಾಗಿ ಆಯುರ್ವೇದದಲ್ಲಿ ಕೆಲವು ನಿತ್ಯ ಸೇವನೀಯ ದ್ರವ್ಯಗಳನ್ನು ಹೇಳಿದ್ದಾರೆ. ಅವುಗಳ ಮೂಲಕ ನಾನು ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಪಡಿಬೋದು. ಮುಖ್ಯವಾಗಿ ಆಯುರ್ವೇದದಲ್ಲಿ ವಿಶೇಷವಾಗಿ ಷಷ್ಟಿಕ ಶಾಲಿ ಅಂದರೆ 6 ವಾರ

ಹಳೆಯ ಅಕ್ಕಿ ಮತ್ತು ಮುದ್ಗ ಅಂದರೆ ಹೆಸರುಕಾಳು, ಉಪ್ಪಿನಲ್ಲಿ ಸೈಂಧವ ಲವಣ ಮತ್ತು ಆಮಲಕ್ಕಿ ನೆಲ್ಲಿಕಾಯಿ, ಯವ ಅಂದರೆ ಜವೆ ಗೋಧಿ ಮತ್ತು ಹಾಲು ಅಂದರೆ ಗೋದುಗ್ಧ ಇಲ್ಲಿ ಆಕಳ ಹಾಲು ಮತ್ತು ಆಕಳ ತುಪ್ಪ ಮತ್ತು ಮಾಂಸರಸ ಜೊತೆಗೆ ಜೇನುತುಪ್ಪ ಇವುಗಳನ್ನು ನಿತ್ಯವಾಗಿ ದಿನನಿತ್ಯನೂ ಕೂಡ ನಾವು ಸೇವಿಸಿದರೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಸಮ ಪ್ರಮಾಣದಲ್ಲಿ ದೊರೀತವೆ ಅಂತ ನಾವು ಅನ್ಕೋಬೋದು. ಇದಲ್ಲದೇ ಪಟೋಲ, ಶರ್ಕರ, ದಾಳಿಂಬರಿ ಹಣ್ಣು, ಹರಿತಕ್ಕಿ, ನೆಲ್ಲಿಕಾಯಿ, ಬಿಬಿತಕ್ಕಿ ಅಂದರೆ ತ್ರಿಫಲ ಇವನ್ನು ಸೇವಿಸಿದರೆ ಅತ್ಯುತ್ತಮವಾದ ಪೋಷಕಾಂಶಗಳು ದೇಹಕ್ಕೆ ದೊರೀತವೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಳೆ ಅಕ್ಕಿ ಜೀರ್ಣಕ್ಕೆ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ, ಅಡುಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ, ನಿಧಾನವಾಗಿ ಬೇಯದೆ ಅತ್ಯಂತ ಬೇಗ ನಮಗೆ ಅನ್ನ ದೊರಕ್ತದೆ. ಅದೇ ರೀತಿಯಾಗಿ ಹಳೆ ಅಕ್ಕಿ ಲಘುವಾಗಿ ಕೆಲಸ ಮಾಡುತ್ತದೆ, ಜೀರ್ಣಕ್ಕೆ ತುಂಬ ಹಗುರವಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಆದರೆ ಹೊಸ ಅಕ್ಕಿ ಅದು ಅತ್ಯಂತ ಗುರುವಾಗಿರ್ತದೆ, ಗುರು ಅಂತಂದರೆ ಜೀರ್ಣಕ್ಕೆ ಸ್ವಲ್ಪ ಕಷ್ಟಕರ, ಹಳೆ ಅಕ್ಕಿಯಷ್ಟು ಸರಳವಾಗಿ ಅದು ಜೀರ್ಣ ಆಗಲ್ಲ. ಆದ್ದರಿಂದ ಯಾವಾಗಲೂ 6 ವಾರದ ನಂತರದ ಯಾವಾಗಲೂ ನಾವು ಹಳೆ ಅಕ್ಕಿಯನ್ನೇ ಬಳಸ್ತಿರ್ತೀವಿ, ಹಳೆ ಅಕ್ಕಿದೇ ಉತ್ತಮ ಅಂತ ನಾವು ಹೇಳ್ಕೋಬೋದು. ಈ ಮೇಲೆ ಇರತಕ್ಕಂಥ ಎಲ್ಲ ಆಹಾರಗಳನ್ನು, ಆಹಾರ ದ್ರವ್ಯಗಳನ್ನು ಅಂದರೆ ಈ ಹಳೆ ಅಕ್ಕಿ, ಹೆಸರುಕಾಳು, ಸೈಂಧವ ಲವಣ, ನೆಲ್ಲಿಕಾಯಿ, ಜವೆ ಗೋಧಿ ಮತ್ತು ಹಾಲು, ತುಪ್ಪ ಮತ್ತು ಮಾಂಸರಸ ಇವುಗಳನ್ನೆಲ್ಲ ನಾವು ಒಳಗೊಂಡು ಆಹಾರವನ್ನು ಯೋಜನೆ ಮಾಡಿದ್ದೇ ಆದರೆ, 2 ಹೊತ್ತಿನ ಊಟ ಅಥವಾ ಒಂದು ಉಪಹಾರ ಮತ್ತು 2 ಹೊತ್ತಿನ ಊಟ ಈ ರೀತಿ ಯೋಜನೆ ಮಾಡಿದ್ದೇ ಆದರೆ ನಮ್ಮ ಆರೋಗ್ಯ ರಕ್ಷಣೆ ಆಗೋದಲ್ಲದೇ ಯಾವುದೇ ರೋಗಗಳು ಬರದಂತೆ ಕೂಡ ನಾವು ನೋಡ್ಕೋಬೋದು. ಯಾಕಂದರೆ ನಮಗೆ ಈ ಎಲ್ಲ ಆಹಾರ ಪದಾರ್ಥಗಳ ಮೂಲಕ ಸಮ ಪ್ರಮಾಣದ ಪೋಷಕಾಂಶಗಳು ದೇಹಕ್ಕೆ ದೊರೆತಿರ್ತವೆ. ಹಾಗೂ ನಾವು ಸಾಕಷ್ಟು ಕಲುಷಿತ ವಾತಾವರಣದಲ್ಲಿ ಇವತ್ತಿನ ದಿವಸ ಜೀವನ ನಡೆಸ್ತಾ ಇದ್ದೀವಿ, ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ಆದರೆ ನಮ್ಮ ವ್ಯಾಧಿ ಕ್ಷಮತ್ವ ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಚೆನ್ನಾಗಿತ್ತಂದರೆ ಈ ಎಲ್ಲ ರೋಗಗಳು ಬರೋದನ್ನು ನಾವು ತಪ್ಪಿಸ್ಬೋದು. ಆದ್ದರಿಂದ ಈ ಎಲ್ಲ ಪೋಷಕಾಂಶಗಳನ್ನು ನಾವು ತೆಗೆದುಕೊಂಡಿದ್ದೇ ಆದರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತದೆ ಮತ್ತು ಮುಂದೆ ಬರಬಹುದಾದಂಥ ಅನೇಕ ರೋಗಗಳು ಕೂಡ ತಪ್ಪು ಹೋಗ್ತವೆ ಅಂತ ನಾವು ಅನ್ಕೋಬೋದು. ಈಗ ಏಕದಳ ಧಾನ್ಯಗಳು ಮುಖ್ಯವಾಗಿ ಅಂದರೆ ನಾವು ಒಂದೇ ದಳ ಕೊಟ್ಟಿದ್ರೆ ಅದು ಪುಡಿ ಆಗಬೇಕು ಅಂತ ಧಾನ್ಯಗಳನ್ನು ನಾವು ಏಕದಳ ಧಾನ್ಯಗಳು ಅಂತ ಹೇಳ್ತೇವೆ. ರಾಗಿ, ಅಕ್ಕಿ, ಗೋಧಿ, ಜವೆ ಗೋಧಿ ಇವೆಲ್ಲ ಇವುಗಳಲ್ಲೇ ಮುಖ್ಯವಾಗಿ ಷಷ್ಠಿಕ ಶಾಲೆಯನ್ನು ಹೇಳಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಧುರ ರಸ, ನಮಗೆಲ್ಲ ಗೊತ್ತು ಅನ್ನ ಯಾವಾಗಲೂ ಮಧುರ ರಸ, ಮಧುರ ವಿಪಾಕ ಅಂದರೆ ಜೀರ್ಣವಾದ ನಂತರ ಇದು ವಿಪಾಕ, ಮಧುರ ವಿಪಾಕ ಆಗ್ತದೆ. ಈ ಅಕ್ಕಿಯಲ್ಲಿರ್ತಕ್ಕಂಥ ಪ್ರೋಟೀನ್ ಉಳಿದೆಲ್ಲ ಏಕದಳ ಧಾನ್ಯಗಳಲ್ಲಿ ದೊರಕ್ತಕ್ಕಂಥ ಪ್ರೋಟೀನ್ಗಿಂತ ಭಾಳ ಶ್ರೇಷ್ಠವಾಗಿರ್ತದೆ, ಅಂದರೆ ತುಂಬ ಬೇಗವಾಗಿ ಜೀರ್ಣವಾಗ್ತಕ್ಕಂಥ ಪ್ರೋಟೀನ್ ಆಗಿರ್ತದೆ. ಅಗತ್ಯ ಅಮೈನೋ ಆಸಿಡ್ ಆದಂಥ ಲೈಸಿನ್ಗಳನ್ನು ಇದು ಹೊಂದಿರುತ್ತದೆ, ಅಂದರೆ ಸುಲಭವಾಗಿ ಸಿಗ್ತಕ್ಕಂಥ ಪ್ರೋಟೀನ್, ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಕೇವಲ ಕಾರ್ಬೋಹೈಡ್ರೇಟ್ ನೀಡೋದಲ್ಲದೇ ಇತರ ಪೋಷಕಾಂಶಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದು ಕೊಡ ಮಾಡ್ತದೆ. ಮುಖ್ಯವಾಗಿ ಪ್ರೋಟೀನು ಮತ್ತು ಖನಿಜಾಂಶಗಳು, ಬಿ ಗ್ರೂಪ್ ವಿಟಮಿನ್ಸ್ಗಳನ್ನು ಇದು ಪೂರೈಸ್ತದೆ. ಶರೀರಕ್ಕೆ ಬೇಕಾಗ್ತಕ್ಕಂಥ ಶಕ್ತಿಯಲ್ಲಿ ಬಹುಪಾಲ ಅಂದರೆ 70-80% ಶಕ್ತಿ ನಮಗೆ ಅಕ್ಕಿಯ ಮೂಲಕ ದೊರಕ್ತದೆ. ಆದ್ದರಿಂದ ಇದು ಪೋಷಕಾಂಶ ದೃಷ್ಟಿಯಲ್ಲಿ ನೋಡಿದಾಗ ಕೂಡ ಅತ್ಯಂತ ಮಹತ್ವವಾದ ಏಕದಳ ಧಾನ್ಯ ಅಂತ ನಾವು ಅನ್ಕೋಬೋದು. ಇನ್ನೊಂದು ಏಕದಳ ಧಾನ್ಯ ಅಂತಂದರೆ ಜವೆ ಗೋಧಿ. ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಜವೆ ಗೋಧಿ ಬಗ್ಗೆ ಹೇಳಬೇಕಾದ್ರೆ ಇದು ಮಧುರ ಕಷಾಯ ರಸ, ಉಷ್ಣವೀರ್ಯ ಅಂದರೆ ನಾವೇನು ಸಾಮಾನ್ಯ ಭಾಷೆಯಲ್ಲಿ ಇದು ಸ್ವಲ್ಪ ಹೀಟ್ ಅಂತ ಏನು ಅದೇ ರೀತಿ ಇದು ಉಷ್ಣವೀರ್ಯ, ಮಧುರ ವಿಪಾಕ. ಆದರೆ ಜೀರ್ಣವಾದ ನಂತರ ಇದು ಅತ್ಯಂತ ಮಧುರ ವಿಪಾಕ ಹೊಂದಿರುತ್ತದೆ, ಜೀರ್ಣಕ್ಕೆ ಸುಲಭ ಹಾಗೂ ಸಾತ್ವಿಕ ಆಹಾರ ಅಂತ ಹೇಳಿ ಇದು ಹೇಳ್ಪಟ್ಟಿದೆ. ಆದರೆ ಇದರಲ್ಲಿ ನಾರಿನಾಂಶ ಒಳಗೊಂಡಿರೋದ್ರಿಂದ, ಫೈಬರ್ ಅಂಶ ಇರೋದ್ರಿಂದ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತದೆ. ಅದಲ್ಲದೆ ಅಕ್ಕಿಯ ಥರ ಇದು ಕೂಡ ಕೇವಲ ಕಾರ್ಬೋಹೈಡ್ರೇಟ್ ಒಂದೇ ಅಲ್ಲದೇ ಇತರ ಪೋಷಕಾಂಶಗಳು, ಪ್ರೋಟೀನ್, ಖನಿಜಾಂಶಗಳನ್ನು ಕೂಡ ಶರೀರಕ್ಕೆ ದೊರಕಿಸ್ತದೆ. ಅಂದರೆ 100 ಗ್ರಾಮ್ ಜವೆ ಗೋಧಿಲಿ 4 ಗ್ರಾಮ್ ನಮಗೆ ನಾರಿನಾಂಶ ಸಿಗ್ತದೆ. ಆದ್ದರಿಂದ ಇದನ್ನು ಕೂಡ ದಿನನಿತ್ಯದಲ್ಲಿ ನಾವು ಸೇವಿಸ್ಬೋದಂತ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380564 83.
2: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनी पर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ. ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ್, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹೀ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ್ ದ್ಯಾ ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇದಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ. ಈ ಒಂದು ವಿಷಯದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊದಲನೇದಾಗಿ, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಅಗತ್ಯವಿದೆಯೇ ಅಲ್ಲಿಂದ?
1: ಸರ್, ಪ್ರಸ್ತುತವಾಗಿ ಅಗತ್ಯವಿದೆ. ಮುಖ್ಯವಾಗಿ ಬೆಳಗಾವಿ ಅಂತ ದೊಡ್ಡ ನಗರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಬಹಳ ಅಗತ್ಯವಿದೆ. ಏಕೆಂದರೆ ಇಲ್ಲಿ ಮಹಿಳೆಯರ ಒಂದು ವಲಸೆ ಪ್ರಮಾಣ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಿಂದ ನಗರಕ್ಕೆ ವಲಸೆ ಬರುವಂಥ ಮಹಿಳೆಯರ ಸಂಖ್ಯೆ ಬಹಳ ಇರುತ್ತೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉದ್ಯೋಗಸ್ಥ ಮಹಿಳೆಯರ ಒಂದು ವಸತಿ ನಿಲಯವನ್ನು ಮುಖ್ಯವಾಗಿ ಪ್ರಾರಂಭ ಮಾಡೋಕ್ಕೆ ಕಾರಣ ಏನಂದರೆ, ಆ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಯೋಗ್ಯವಾದಂಥ ವಸತಿ ವ್ಯವಸ್ಥೆಯನ್ನು ಕೊಡೋದಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 6 ಜಿಲ್ಲೆಗಳಲ್ಲಿ 24 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳನ್ನ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಬೆಳಗಾವಿಯಲ್ಲಿ 3 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
0: ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ, ಅದರ ಬಗ್ಗೆ ತಿಳಿಸಿ.
1: ಬೆಂಗಳೂರು ನಗರ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಈಗಾಗಲೇ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ.
0: ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ನೀಡ್ತಾ ಇದ್ದಾರೆ. ಸರ್, ಈಗ ಯಾರು ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
1: ಸರ್, ಇಲ್ಲಿ ಒಂಟಿ ಮಹಿಳೆ ಇದ್ರೆ ಅವರು ವಸತಿಯನ್ನು ಪಡಿಬಹುದು. ಜೊತೆಗೆ ವಿಧವೆ, ವಿಚ್ಛೇದಿತೆ, ಕೆಲವು ಸಂದರ್ಭಗಳಲ್ಲಿ ಮದುವೆ ಆಗಿರುತ್ತೆ ಆದರೆ ಅವ್ರ ಕುಟುಂಬ ಬೇರೆ ಒಂದು ಸ್ಥಳದಲ್ಲಿ ಇರುತ್ತೆ, ಅವರು ಕೆಲಸಕ್ಕೋಗೋಸ್ಕರ ಒಂದು ಪ್ರದೇಶಕ್ಕೆ ಬಂದಾಗೂ ಸಹಿತ ಅವರಿಗೆ ನಾವು ವಸತಿ ಸೌಲಭ್ಯ ಕೊಡಬೇಕಾಗುತ್ತೆ. ವಿಶೇಷವಾಗಿ ವಿಕಲಚೇತನ ಉದ್ಯೋಗಸ್ಥ ಮಹಿಳೆಯರಿದ್ದರೆ ಅವ್ರಿಗೂ ಸಹಿತ ನಾವು ಆದ್ಯತೆ ಮೇಲೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡ್ತೀವಿ. ಇನ್ನು ಇಂಪಾರ್ಟೆಂಟ್ ಆಗಿ ಅಸಂಘಟಿತ ವಲಯಗಳಲ್ಲಿ ಅಥವಾ ಸಣ್ಣ ಕಾರ್ಖಾನೆಗಳಲ್ಲಿ ಬಾಹ್ಯ ಮೂಲ ಏಜೆನ್ಸಿ ಮೂಲಕನೂ ಕೆಲಸ ಮಾಡುವಂಥ ಮಹಿಳೆಯರಿರ್ತಾರೆ, ಅವ್ರಿಗೂ ಸಹಿತ ನಾವು ಈ ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯದಲ್ಲಿ ಅವಕಾಶ ಕೊಡ್ತೀವಿ. ಇದರ ಜೊತೆಗೆ ಕಡಿಮೆ ಆದಾಯ ಉಳ್ಳಂತಹ ಮಹಿಳೆಯರಿದ್ದರೂ ಸಹಿತ ಅವರಿಗೆ ಇಲ್ಲಿ ಅವಕಾಶ ಇರುತ್ತೆ.
0: ಅಂತ ಸಂದರ್ಭದಲ್ಲಿ ಬಾಡಿಗೆಯ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸ.
1: ಬಾಡಿಗೆಯನ್ನು 2 ಹಂತದಲ್ಲಿ ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ರೂಮ್ನಲ್ಲಿ ಇಬ್ಬರು ವಾಸಕ್ಕೆ ನಾವು ಅವರು ಬೇಕು ಅಂತ ಕೇಳಿದರೆ ಒಬ್ಬರಿಗೆ 2,500 ಅಂತೆ ನಾವು ಅವ್ರಿಗೆ ಫೀಸ್ ಮಾಡ್ತೀವಿ. ಇನ್ನು 4 ಜನ ಒಂದೇ ರೂಮ್ನಲ್ಲಿದ್ದರೆ ಅವರಿಗೆ 1,200 ರೂಪಾಯಿದಂತೆ ಪ್ರತಿ ಮಾಸಿಕವಾಗಿ ಬಾಡಿಗೆಯನ್ನು ಫಿಕ್ಸ್ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು, 50 ಜನ ಒಂದು ಹಾಸ್ಟೆಲ್ನಲ್ಲಿ ಇರೋಕ್ಕೆ ಅವಕಾಶ ಇರುತ್ತೆ. 50 ಜನದಲ್ಲಿ 40 ಜನ ಏನು ದುಡ್ಡನ್ನು ಅಂದರೆ ಅಮೌಂಟನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟು ಅಲ್ಲಿ ಇರ್ತಾರೆ. ಇನ್ನು 10 ಸೀಟ್ಗಳು ಉಚಿತವಾಗಿರುವಂಥದ್ದು. ಇದು ಅಲ್ಲಿ ಯಾರಿಗೆ ನಾವು ಕೊಡ್ತೀವಿ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆ ಇದ್ದರೆ ಆ 10 ಸೀಟ್ಗಳನ್ನ ಉಚಿತವಾಗಿ ನಾವು ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಊಟದ ಮತ್ತು ವಸತಿದ ಏನು ಎಕ್ಸ್ಪೆಂಡಿಚರ್ ಆಗ್ತವೆ ಅದನ್ನು ಸರ್ಕಾರನೇ ಭರಿಸುತ್ತೆ.
0: ಆಮೇಲೆ ಎಷ್ಟು ವರ್ಷ ವಾಸ್ತವ್ಯ ಪಡೆಯಬಹುದು?
1: ಇಲ್ಲಿ ಒಂದು ಸಾರಿ ಉದ್ಯೋಗಸ್ಥ ಮಹಿಳೆ ವಸತಿಯನ್ನು ಆರಿಸಿ ಬಂದ ಅಂದರೆ ಅವರು ಬಂದರೆ 3 ವರ್ಷದೂ ಅವ್ರಿಗೆ ಇಲ್ಲಿ ವಸತಿ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಅಣ್ಣಪ್ಪ ಹೆಗಡೆಯವರು ಕೊಡ್ತಾ ಇದ್ದಾರೆ. ಈಗ ಈ ವಸತಿ ನಿಲಯಗಳಲ್ಲಿ ಮಹಿಳೆ ಮಕ್ಕಳು ಅವರೊಂದಿಗೆ ಇರಲು ಅವಕಾಶವಿದೆಯೇ?
1: ಇದೆ ಸರ್. ಹೆಂಗಂದ್ರೆ ಈಗ ವರ್ಕಿಂಗ್ ವುಮೆನ್ ಅಂದರೆ ಆಲ್ಮೋಸ್ಟ್ ಅವ್ರ ಮಕ್ಕಳು ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಮಕ್ಕಳನ್ನು ಸಹಿತ ಜೊತೆಗೆ ಇರೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಕ್ಯಾಟಗರಿ ಏಜನ್ನು ಡಿವೈಡ್ ಮಾಡ್ತಾರೆ. ಹೆಣ್ಮಗು ಇದ್ದರೆ 18 ವರ್ಷದನೂ ಆ ತಾಯಿ ಜೊತೆಗೆ ಮಗು ಇರ್ಬೋದು ಅಥವಾ ಉದ್ಯೋಗಸ್ಥ ಮಹಿಳೆ ಜೊತೆಗೆ ಇರ್ಬೋದು. ಗಂಡು ಮಗು ಆಗಿದ್ರೆ 5 ವರ್ಷದ ಜೊತೆ ಇರೋತನ ಅವಕಾಶ ಇರುತ್ತೆ. ಇನ್ನು 10 ಏನಾದರೂ ಮಕ್ಕಳು ಹೆಚ್ಚಿಗೆ ಆದರೆ ಅಲ್ಲಿ ಒಂದು ಶಿಶುಪಾಲನಾ ಗೃಹವನ್ನು ನಾವು ಪ್ರಾರಂಭ ಮಾಡಲು ಸಹಿತ ನಮಗೆ ಅವಕಾಶ ಇದೆ. ಸೊ ಈ ತರನಾಗಿ ನಾವು ಆ ಉದ್ಯೋಗಸ್ಥ ಮಹಿಳೆ ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ.
0: ಉತ್ತಮ. ಅಂತ ಸಂದರ್ಭದಲ್ಲಿ ಗರಿಷ್ಠ ವೇತನದ ಬಗ್ಗೆ ಮಾತನಾಡೋಣ. ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಲು ಮಹಿಳೆಯ ಗರಿಷ್ಠ ವೇತನ ಎಷ್ಟಿರಬೇಕು ಅದರ ಬಗ್ಗೆ?
1: ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ವಸತಿಯನ್ನು ಪಡ್ಕೋಬೇಕಾದ್ರೆ ಅವ್ರದ್ದು ಮಿನಿಮಮ್ ಸ್ಯಾಲ್ರಿ ಅಂತ ನಾವು ಮಾತಾಡ್ತೀವಿ. ಅವ್ರದ್ದು 50,000 ಇರಬೇಕಂತ ನಮಗೆ ಒಂದು ಮಾರ್ಗಸೂಚಿಯಲ್ಲಿ ಹೇಳಿರೋದು. 50,000 ಒಳಗಡೆ ಇರುವಂಥ ಎಲ್ಲ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಏನು ಮಹಿಳೆ ಇರ್ತಾರೆ ಅವರಿಗೆ ಅವಕಾಶವನ್ನು ನಾವು ಕೊಡ್ತೇವೆ.
0: ಉತ್ತಮ. ಈಗ ಸೌಲಭ್ಯಗಳ ಬಗ್ಗೆ ಮಾತನಾಡೋಣ. ಯಾರಿಗೆ ಉಚಿತ ಸೌಲಭ್ಯ ನೀಡಲಾಗುತ್ತದೆ ಹಾಗೂ ಎಷ್ಟು ವರ್ಷಗಳು?
1: ಇಲ್ಲಿ ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿರುವಂತಹ ಮಹಿಳಾ ಕಾರ್ಮಿಕರಿಗಾಗಿರ್ಬೋದು, ಸಣ್ಣ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರು ಮಹಿಳೆಯರಿಗೆ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆ, ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜೊತೆಗೆ ಅಲ್ಪಸಂಖ್ಯಾತರ ಉದ್ಯೋಗಸ್ಥ ಮಹಿಳೆಯರ ಜೊತೆ ಏನು ಮಾಡುತ್ತೆ ಅವಕಾಶವನ್ನು ಕೊಡ್ತೀವಿ. ಆಲ್ರೆಡಿ ತಮಗೆ ಹೇಳ್ದಂಗೆ ಅವರು ಬಿ ಪಿ ಎಲ್ ಇದ್ದರೆ, ಬಡತನ ರೇಖೆಗಿಂತ ಕಡಿಮೆ ಏನಾದರೂ ಅವರು ಇದ್ದರೆ ಅಂಥವ್ರಿಗೆ 10 ಮಹಿಳೆಯರಿಗೆ ಉಚಿತವಾಗಿರುವಂತಹ ವಸತಿ ಸೌಲಭ್ಯವನ್ನು ವಸತಿ ನಿಲಯಗಳಲ್ಲಿ ಮಾಡ್ತಾರೆ.
0: ಈಗ ಉದ್ಯೋಗ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಎಷ್ಟು ವರ್ಷ ವಸತಿ ನಿಲಯದ ಸೌಲಭ್ಯ ಪಡೆಯಬಹುದಾಗಿದೆ?
1: ಇದು ಒಂದು ನಮಗೆ ಈಗ ಮಾರ್ಗಸೂಚಿಯಲ್ಲಿ ಸ್ವಲ್ಪ ನಮಗೆ ಬದಲಾವಣೆಯನ್ನು ಹೇಳುತ್ತೆ. ಉದ್ಯೋಗ ಮಾಡುವಂಥ ಮಹಿಳೆಯರು 3 ಉದ್ಯೋಗಸ್ಥ ಮಹಿಳೆಯಲ್ಲಿ ಇರಬಹುದು, ಆದರೆ ತರಬೇತಿಯನ್ನು ಅಥವಾ ಅವರು ಒಬ್ಬ ಟ್ರೈನಿ ಆಗಿದ್ದರೆ ಅವರಿಗೆ 1 ಮಾತ್ರ ನಾವು ವಾಸ್ತವ್ಯವನ್ನು ಕೊಡೋಕ್ಕೆ ಅವಕಾಶ ಇರುವಂಥದ್ದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತವೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯನ್ನು ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂಥ ಸಂದರ್ಭದಲ್ಲಿ ಈಗ ವಸತಿ ನಿಲಯಗಳಲ್ಲಿ ಮಹಿಳೆಯರಿಗೆ ಯಾವ ಸೌಲಭ್ಯವನ್ನು ನೀಡಲಾಗುತ್ತದೆ ಅದರ ಬಗ್ಗೆ?
1: ಸರ್, ಇಲ್ಲಿ ಸೌಲಭ್ಯ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ, ನಂತರ ರಾತ್ರಿ ಊಟ, ಇವುಗಳ ಮಧ್ಯೆ ಬೆಳಿಗ್ಗೆ ಒಂದ್ಸಲ ಕಾಫಿ ಟೀ ಇರುತ್ತೆ, 4 ಗಂಟೆಯಿಂದ 5:30 ತನಕ ಒಂದ್ಸಲ ಕಾಫಿ ಟೀಯನ್ನು ಕೊಡುವಂಥದ್ದು. ಬಟ್ ಇದನ್ನ ಮೆನುವನ್ನು ನಾವು ಫಿಕ್ಸ್ ಮಾಡೋಕ್ಕಿಂತನೂ ಅಲ್ಲಿರುವಂಥ ನಿವಾಸಿಗಳದ್ದು ಒಂದು ಒಪಿನಿಯನ್ ತಗೊಳ್ತೀವಿ. ಜೊತೆಗೆ ಒಬ್ಬ ವಯಸ್ಕ ಮಹಿಳೆ ಒಂದು ದಿವಸಕ್ಕೆ ಎಷ್ಟು ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ಸಹಿತ ಒಂದು ಸ್ಕೇಲನ್ನು ನಾವು ತಗೊಂಡಿರ್ತೀವಿ. ಸೊ ಅದಕ್ಕೆ ಮತ್ತು ಇವರು ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ನೋಡ್ಕೊಳ್ತೀವಿ. ಆ ಒಂದು ಆಧಾರದ ಮೇಲೆ ಮೆನುನ ಫಿಕ್ಸ್ ಮಾಡ್ಕೊಳ್ತೀವಿ. ಮೆನು ಸಹಜವಾಗಿ ಈ ಒಂದು ಬೆಳಗಾವಿ ಭಾಗದಲ್ಲಿ, ಬೆಳಗಾವಿ ಪ್ರದೇಶದಲ್ಲಿ ಏನು ಇಷ್ಟಪಡ್ತಾರೆ ತಿನ್ನೋಕ್ಕೆ ಅಂಥದನ್ನು ಇಷ್ಟಪಡ್ತಿರ್ತಾರೆ. ಉದಾಹರಣೆಗೆ ಚಪಾತಿ, ರೊಟ್ಟಿ ಆಗಿರ್ಬೋದು, ಪಲ್ಲೆ ಈ ಥರ. ಮಾರ್ನಿಂಗು ಸ್ವಲ್ಪ ಅವ್ರಿಗೆ ಉಪ್ಪಿಟ್ಟು, ಇಡ್ಲಿ, ಸಮಟೈಮ್ ಅವರು ಅಡಿಷ್ನಲ್ ಏನೋ ಕೇಳಿದ್ರು ಸಹಿತ ಈ ಥರನಾಗಿ ಮೆನುವನ್ನು ನಾವು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಮೆನು ಆಧಾರದ ಮೇಲೆ ನಾವು ಬೆಳಗ್ಗೆ ಅವ್ರಿಗೆ ಕಾಫಿ ಟೀ ಆಗಿರ್ತೈತಿ, ಮಧ್ಯಾಹ್ನ ಅವ್ರ ಮೆನು ಪ್ರಕಾರ ಊಟ. ಇಲ್ಲಿ ಒಂದು ಬದಲಾವಣೆ ಏನಿದೆ, ವರ್ಕಿಂಗ್ ವುಮೆನ್ ಇರೋದ್ರಿಂದ ಅವ್ರಿಗೆ ನಾವು ಡಬ್ಬಿ ಕಟ್ಟಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನ ಅವ್ರು ಬರೋದಿಲ್ಲ, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಊಟ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ನಾವು ಲಂಚ್ ಬಾಕ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಲಂಚ್ ಬಾಕ್ಸ್ನೂ ಸಹಿತ ನಾವು ಇಲ್ಲಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೂ ಸಹಿತ ಇಲ್ಲೇ ಫುಡ್ಡು ಕ್ಲಿಯರೆನ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ನಮ್ಮದು ಒಂದು ಶೆಡ್ಯೂಲ್ ಇದೆ, ಆ ಟೈಮ್ನಲ್ಲಿನೇ ಊಟ ಇರಬೇಕು, ಆ ಟೈಮ್ನಲ್ಲಿ ಉಪಹಾರ ಇರಬೇಕು. ಸೊ ಯಾಕಂದರೆ ಮತ್ತೆ ನೆಕ್ಸ್ಟ್ ಪ್ರಿಪ್ರೇಷನ್ ಆಗಬೇಕಲ್ಲ, ಹಾಗಾಗಿ 50 ಜನ ಇರ್ತಾರೆ ಊಟದ್ದು ಪ್ರಿಪ್ರೇಷನ್ ಮಾಡೋಕ್ಕೆ. ಹಾಗಾಗಿ ಅಲ್ಲಿ ಟೈಮ್ ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 8:00 to 9:30 ಟಿಫಿನ್ ಇರುತ್ತೆ, ಮಧ್ಯಾಹ್ನಂತೂ ಲಂಚ್ ಬಾಕ್ಸ್ ಒಯ್ದಿರ್ತಾರೆ, ಇಲ್ಲಾಂದರೆ 1:30 to 1:30, ನೆಕ್ಸ್ಟು ಈವ್ನಿಂಗು 8:00 to 8:30, 9:00 ತನಕ ರಾತ್ರಿ ಊಟದ ವ್ಯವಸ್ಥೆನ ವಸತಿ ನಿಲಯದಲ್ಲಿ ಮಾಡ್ತಾ ಇರ್ತಾರೆ.
0: ಈಗ ವಸತಿ ನಿಲಯಗಳಲ್ಲಿ ಯಾವ ಯಾವ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರ ಬಗ್ಗೆ ತಿಳಿಸಿ.
1: ಇಲ್ಲಿ ವಿಶೇಷವಾಗಿ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಮಹಿಳೆಯರೇ ಆಗಿರ್ತಾರೆ, ಯಾವ ಒಬ್ಬ ಪುರುಷನೂ ಸಹಿತ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ತಮಗೆ ಪ್ರಾರಂಭದಲ್ಲೇ ಹೇಳಿದೆ, ಮಹಿಳೆಯರ ಸುರಕ್ಷತೆ ಮತ್ತು ಅವ್ರದ್ದು ಯೋಗ್ಯವಾದಂಥ ವಸತಿಯನ್ನು ಕೊಡುವುದು ಮುಖ್ಯವಾಗಿ ಈ ಒಂದು ಯೋಜನೆ ಗುರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಬ್ಬರು ಮಹಿಳಾ ಹಾಸ್ಟೆಲ್ ವಾರ್ಡನ್ ಅಂತ ಇರ್ತಾರೆ, ಅವರು ಡೇ ಫುಲ್ ಇರ್ತಾರೆ, ಮಾರ್ನಿಂಗ್ ಟು ಈವ್ನಿಂಗ್ ಇರ್ತಾರೆ. ಮತ್ತು ಆ ಹಾಸ್ಟೆಲ್ನಲ್ಲಿ ರೇಷನ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲೆಕ್ಟ್ರಿಫಿಕೇಷನ್ ಏನಾದರೂ ವಿದ್ಯುತ್ತಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಏನೇ ಹೋಲ್ ಆ್ಯಂಡ್ ಸೋಲ್ ಆ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಜವಾಬ್ದಾರಿಯನ್ನು ಮಹಿಳಾ ಹಾಸ್ಟೆಲ್ ವಾರ್ಡನ್ಗಳು ನೋಡ್ತಾರೆ. ಅದು ಒಂದು ಹಾಸ್ಟೆಲ್ಗೆ ಒಬ್ಬರು ಅಂತ ಎಂದು ಇರ್ತಾರೆ. ಇದರ ಜೊತೆಗೆ 2 ಮಹಿಳಾ ಮೇಲ್ವಿಚಾರಕರು ಇರ್ತಾರೆ, ಇವರಿಗೂ ಸಹಿತ ಇವರು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಊಟದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಏನು ಅಂದರೆ ನಾಳೆಗೆ ಏನು ಬೇಕು ಅನ್ನೋದನ್ನು ಸಹಿತ ಪ್ರಿಪ್ರೇಷನ್ ಮಾಡೋಕ್ಕೆ ಒಟ್ಟಾರೆಯಾಗಿ ಸುಪ್ರಯೋಜನನ್ನು ಮಾಡೋದು ಈ 2 ಮೇಲ್ವಿಚಾರಕರೇ ಇರುತ್ತೆ. ಇದರ ಜೊತೆಗೆ 2 ಚೌಕಿದಾರರು ಇರ್ತಾರೆ, ಚೌಕಿದಾರ ಅಂದರೆ ಕಾವಲು ನೋಡುವಂಥದ್ದು. ಸೊ ಅದರ ಜೊತೆಗೆ 2 ಅಡುಗೆಯವರು ಇರ್ತಾರೆ ಮತ್ತು 2 ಸ್ವಚ್ಛಗಾರ ಇರ್ತಾರೆ. ಇವ್ರನ್ನ ನಾವು ಡಿವೈಡ್ ಇಂಟು 3 ಶಿಫ್ಟ್ ಆಗಿ ಮಾಡಿ, ಸಹಜವಾಗಿ ನಾವು 2 ಶಿಫ್ಟ್ನಲ್ಲೇ ಕೊಡ್ತೀವಿ, ಬಟ್ ಸಮ್ ಟೈಮ್ ಶಿಫ್ಟ್ ವೈಸ್ ಚೇಂಜ್ ಆಗುವಾಗ ಆ ಟೈಮ್ನಲ್ಲಿ ಯಾರೋ ಇರಲಿಲ್ಲ ಅಂದರೆ ಅಲ್ಲಿ ಒಬ್ಬರನ್ನ ಇಬ್ಬರನ್ನ ನಾವು ಶಿಫ್ಟ್ ಮಾಡಿಕೊಂಡು ಒಟ್ಟಿನಲ್ಲಿ ಆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಮಹಿಳೆಯರಿಗೆ ಯಾವುದೋ ಸಮಸ್ಯೆ ಆಗಲಿರ್ತಾರೆ, ಮಾನವ ಸಂಪನ್ಮೂಲವನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಒಟ್ಟು 1 ವಸತಿ ನಿಲಯದಲ್ಲಿ 9 ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
0: ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಮಾತನಾಡೋಣ, ಏಕೆಂದರೆ ಅದು ಬಹಳ ಮುಖ್ಯವಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಹಿಳೆಯರು, ಅದರ ಬಗ್ಗೆ ತಿಳಿಸಿ.
1: ಸರ್, ಈಗ ಸೆಕ್ಯೂರಿಟಿ ಅಂತ ಬಂದಾಗ ಫಸ್ಟು ನಾವು ಪ್ರತಿಯೊಂದು ಉದ್ಯೋಗಸ್ಥ ಮಹಿಳೆಯರ ವಸತಿನಲ್ಲಿ CCTVಗಳನ್ನ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ನಮ್ಮ ಇಲಾಖೆ ಉಪನಿರ್ದೇಶಕರಾದ ಶ್ರೀಯುತ ಚೇತನ್ ಕುಮಾರ್ ಅವರು ನಮಗೆ ಸ್ಟ್ರಿಕ್ಟ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆಂದರೆ ಎಲ್ಲ IP ಕ್ಯಾಮ್ರಾಗಳು ಇರಬೇಕು. ಸೊ ಬರುವಂಥದ್ದು ಏನು ಕ್ಯಾಪ್ಚರ್ ಆಗುವಂಥದ್ದು ರೆಕಾರ್ಡಿಂಗ್ ಕ್ಲಿಯರ್ ಆಗಿರಲಿ ಅಂತ ಎಲ್ಲ ಕಡೆಯೂ ನಾವು ಚೆನ್ನಾಗಿರೋ ಕ್ಯಾಮ್ರಾನ ಹಾಕ್ಸ್ಕೊಂಡಿದ್ದೇವೆ ಸರ್. ಇದರ ಜೊತೆಗೆ ರಾತ್ರಿ ಪಾಳ್ಯದಲ್ಲಿ ವಾರ್ಡನ್ ಇರೋದಿಲ್ಲ ಸರ್. ಸೊ ಆ ಟೈಮ್ನಲ್ಲಿ ವಾರ್ಡನ್ಗೂ ಸಹಿತ ಮೊಬೈಲ್ಗೆ ಆಕ್ಸೆಸ್ ಮಾಡಿದ್ದೀವಿ, ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಕೆ ಸಹಿತ ವಾರ್ಡನ್ಗೂ ಸಹಿತ ಮೊಬೈಲ್ ಆಕ್ಸೆಸ್ ಇರುತ್ತೆ. ಇದರ ಜೊತೆಗೆ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ನಾವು ಆಲ್ರೆಡಿ ರಚನೆ ಆಗಿರುವಂಥದ್ದು. ಈ ಜಿಲ್ಲಾ ಮಟ್ಟದ ಒಂದು ಸಮಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಮೊನ್ನೆ ಎಸ್ ಪಿ ಸಾಹೇಬರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಜೆ ಡಿ ಅವರು, ಪಂಚಾಯತ್ ರಾಜ್ ಇಲಾಖೆಯ ಪಿ ಡಿ ಸರು, ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಒಂದು ಕಮಿಟಿಗೆ ಸದಸ್ಯರಾಗಿರ್ತಾರೆ. ಹಾಗೂ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಈ ಒಂದು ಕಮಿಟಿಗೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಈ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ಕುರಿತಾಗಿ ನಾವು ಅಲ್ಲಿ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಕೊಡೋದಾಗಿರುತ್ತದೆ. ಮುಖ್ಯವಾಗಿ ಈ ಕಮಿಟಿಯಲ್ಲಿ ಇನ್ನೂ 4 ಸದಸ್ಯರನ್ನ ನಾವು ಇರ್ತಾರೆ. ಅದರಲ್ಲಿ ಇಬ್ಬರು ಎನ್ ಜಿ ಒದಿಂದ, ಯಾರು ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಳ್ಳೆಯ ಎನ್ ಜಿ ಒದ ಇರ್ತಾರೆ, ಅವ್ರನ್ನ ಗುರುತಿಸಿ ಇಬ್ಬರಿಗೆ ಅವಕಾಶ ಮಾಡಿರ್ತೀವಿ. ಮತ್ತು ಇನ್ನಿಬ್ಬರು ಆ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂಥ ಇಬ್ಬರು ಮಹಿಳೆಯರನ್ನು ಸಹಿತ ಆ ಕಮಿಟಿಯಲ್ಲಿ ಇರುವಂಥದ್ದು. ಅವರಿಂದ ಏನಾದರೂ ತಾವು ಹೇಳಿದಂಗೆ ಸಂರಕ್ಷಣೆ ಬಗ್ಗೆ ಆಗಿರಲಿ, ಅಥವಾ ಅವ್ರಿಗೇನಾದರೂ ಊಟದ್ದು ಅಥವಾ ಬೇರೆ ಏನಾದರೂ ಮೂಲಭೂತ ಸೌಕರ್ಯಗಳದ್ದು ಬದಲಾವಣೆಗಳ ಬೇಕಾದರೂ ಸಹಿತ ಅವರು ಆ ಕಮಿಟಿಯಲ್ಲಿ ಸೂಚನೆ ಕೊಡ್ತಾರೆ.
0: ಈಗ ಪರಿಶೀಲನೆ ಬಗ್ಗೆ ತಾವು ತಿಳಿಸಿದ್ರಿ, ಅಂತ ಸಂದರ್ಭದಲ್ಲಿ ಕಟ್ಟಡದ ಬಗ್ಗೆ ಸ್ವಲ್ಪ ತಿಳಿಸಬಹುದು
1: ಸರ್? ನಮಗೆ ಕಟ್ಟಡದ ಬಗ್ಗೆ ಕ್ಲಿಯರ್ ಆಗಿ ಗೈಡೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಯಾವುದೇ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದ್ರೂ ಸಹ ಅಲ್ಲಿ ಒಂದು ಲಿವಿಂಗ್ ರೂಮ್ ಇರಬೇಕು, ಡಾರ್ಮೆಟ್ರಿ ಇರಬೇಕು, ಡೈನಿಂಗ್ ಹಾಲ್ ಇರಬೇಕು, ಅಡಿಗೆ ಮನೆ ಇರಬೇಕು, ದೆನ್ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಫುಡ್ ಸ್ಟೋರೇಜ್ ಉಗ್ರಾಣ ಇರಬೇಕು, ದೆನ್ ಟಾಯ್ಲೆಟ್ ರೂಮು ಮತ್ತು ಬಾತ್ರೂಮ್ಸ್ಗಳು. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಅವ್ರಿಗೆ ಕಾಟ್ ವ್ಯವಸ್ಥೆನ ಮಾಡಬೇಕು. ಬೇಕಾಗುವಂಥ ಪಿಲ್ಲೋ ಆಗಿರ್ಬೋದು, ಬೆಡ್ಡು, ಬೆಡ್ ಶೀಟು, ಬ್ಲ್ಯಾಂಕೆಟ್ಟು ಎಲ್ಲವನ್ನು ಸಹಿತ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಿಂದ ಕೊಡುವಂಥದ್ದು. ಇತ್ತೀಚೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಬಂಕರ್ಸ್ಗಳನ್ನ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ರೂಮ್ನಲ್ಲಿ 4 ಕಾಟ್ ಹಾಕಿ ಇಡೀ ರೂಮನ್ನು ಕ್ಲೋಸ್ ಮಾಡೋಕ್ಕಿಂತನೂ 2 ಬಂಕರ್ಸ್ ಹಾಕಿದರೆ ಅರ್ಧ ಸ್ಪೇಸ್ ಅವ್ರಿಗೆ ಉಳಿಯುತ್ತೆ. ಸೊ ಅವರು ಸ್ಟಡಿ ಮಾಡೋಕ್ಕೆ ಅಥವಾ ಅವ್ರು ಫರ್ದರ್ ಏನೋ ಆಕ್ಟಿವಿಟೀಸ್ಗೆ ಅನುಕೂಲ ಆಗಲಿ ಅಂತ ಬಂಕರ್ ಸಿಸ್ಟಮನ್ನು ಈಗ ಈ ರೀಸೆಂಟ್ಲಿ ಮೀಟಿಂಗ್ನಲ್ಲಿ ನಮ್ಮ ಡಿ ಡಿ ಎಸ್ ಸರ್ ಅವರು ಡಿಸಿಷನ್ ತೊಗೊಂಡಿದ್ದಾರೆ, ಅದನ್ನು ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಈಗ ಇನ್ನು ಪ್ರಶ್ನೆ ಬರೋದು ಏನಂದರೆ ಸರ್, ಇಷ್ಟೆಲ್ಲ ನೀವು ಮಾಹಿತಿ ಹೇಳ್ತಾ ಇದ್ದೀರಾ, ಒಬ್ಬ ಮಹಿಳೆ ಬಂದಾಗ ಯಾರಿಗೆ ಕರೆ ಮಾಡಬೇಕು, ಹೇಗೆ ಅಲಾಟ್ಮೆಂಟ್ ಮಾಡ್ಕೋಬೇಕು, ಎಲ್ಲಿದ್ದಾವೆ ಬೆಳಗಾವಿಯಲ್ಲಿ ಇವೆಲ್ಲ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಅಂತ ಪ್ರಶ್ನೆ ಬರುತ್ತೆ. ಸರ್, ಬೆಳಗಾವಿಯಲ್ಲಿ ಒಟ್ಟು 3 ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯಗಳಿದ್ದಾವೆ. ಒಂದೇದ್ದು ಉದ್ಯಮ ಭಾಗದಲ್ಲಿ ಇರುವಂಥದ್ದು. ಉದ್ಯಮ ಭಾಗದಲ್ಲಿ ಇರುವಂತಹ ಇಂಡಸ್ಟ್ರಿ ಏರಿಯಾದಲ್ಲಿ ಏನು ಮಹಿಳೆ ಇರ್ತಾರೆ ಅವರೆಲ್ಲರೂ ಸಹಿತ ಅಲ್ಲೇ ಅವಕಾಶ ತಗೊಳ್ಬೇಕು, ಅಲ್ಲೇ ತಗೊಳಕ್ ಅವಕಾಶ ಇದೆ. ಅಲ್ಲಿ ಒಟ್ಟು 50 ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಹಾಗೆ ಇತ್ತೀಚೆಗೆ ನಮಗೆ ಬಾಕ್ಸೈಟ್ ರೋಡ್ ನಲ್ಲಿ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ನ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಅಜಯ್ ನಗರದಲ್ಲಿ ಈಗ ತಮ್ಮದೇನು ಸಂಸ್ಥೆ ಇದೆಲ್ಲ ಇದರ ಹಿಂದ್ಗಡೆ ಭಾಗದಲ್ಲೇ ಬರುವಂಥದ್ದು. ಇಲ್ಲಿ ಒಂದು ಒಟ್ಟು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಯಾರಾದರೂ ಆಸಕ್ತರು, ನಮಗೆ ಹೇಗೆ ನೆಟ್ವರ್ಕ್ ಇಲ್ಲ ಏನು ಮಾಡಬೇಕಂದ್ರೆ ನಮ್ಮ ಡಿ ಡಿ ಆಫೀಸ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನೇರವಾಗಿಯೇ ಮಾಡ್ಬೋದು ಕಾಲನ್ನು. ಇಲ್ಲಾಂದರೆ ನಮ್ಮಲ್ಲಿ ಸೂಪರ್ವೈಸರ್ಸ್ಗಳು ಬರ್ತಾರೆ, ಅಂಗನವಾಡಿಯಲ್ಲಿ ಸೂಪರ್ವೈಸರ್ಸು ಅಂಗನವಾಡಿ ವರ್ಕರ್ ಬರ್ತಾರೆ, ಅವ್ರನ್ನೂ ಸಹಿತ ಕೇಳಿದ್ರೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಮೊನ್ನೆ ಜಿಲ್ಲಾಧಿಕಾರಿ ಕಾರ್ಯಾಲಯ ಆಗಿರ್ಬೋದು, ಮೊನ್ನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ ಅವ್ರ ಕಾರ್ಯಾಲಯ ಆಗಿರ್ಬೋದು, ನಮ್ಮ ಇಲಾಖೆ ಕಾರ್ಯಾಲಯ, ಸಮಾಜ ಕಲ್ಯಾಣ, ಸೊ ಏನು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಅಲ್ಲೆಲ್ಲೋ ಕಡೆ ನಾವು ಪೋಸ್ಟರ್ಸ್ಗಳನ್ನ ಆಲ್ರೆಡಿ ಈಗ ಹಾಕಿರ್ತೀವಿ. ಸೊ ಅಲ್ಲಿನೂ ಸಹಿತ ಅವರು ಕಾಂಟ್ಯಾಕ್ಟ್ಸ್ ತೊಗೋಬೋದು. ಇತ್ತೀಚೆಗೆ ನಾವೇನು ಮಾಡಿದೀವಿ ಅಂದರೆ ಒಂದು ನಂಬರ್ ಸಹಿತ ನಾವು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ ವಾರ್ಡನ್ ನಂಬರು ಮತ್ತು ನಮ್ಮ ಆಫೀಸ್ ನಂಬರ್ನು ಸಹಿತ ಅವರಿಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆಸಕ್ತರು ಬೇಕಾದರೆ 08317235 ಈ ನಂಬರ್ಗೆ ಆದರೂ ಕರೆ ಮಾಡ್ಬೋದು, ಅಥವಾ ನೇರವಾಗಿಯೇ ಸಿ ಡಿ ಪಿ ಆಫೀಸ್ನಲ್ಲಿನೇ ಅಲ್ಲಿನೂ ಸಹಿತ ಎಲ್ಲಾದರೂ ಹೋಗ್ಬೋದು ಸರ್. ನಮ್ಗೆ ಹೇಗಿದೆ ಅಂದರೆ ಸಿ ಡಿ ಪಿ ಆಫೀಸ್ನಲ್ಲಿ ಹೋದರೂ ಸಹಿತ ಕಾಂಟ್ಯಾಕ್ಟ್ ಸಿಗುತ್ತೆ, ಡೈರೆಕ್ಟ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋದರೂ ಸಿಗುತ್ತೆ, ಇಲ್ಲಾಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಬಂದರೂ ಸಿಗುತ್ತೆ. ಇವು ಯಾವ ಇಲ್ಲ ಅಂದರೆ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಮುಖ್ಯವಾಗಿ ನಾವು ಏನು ಮಾಡಿದ್ದೀವಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಯಾವುದೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಅಂತಿಮವಾಗಿ 181 ಮಹಿಳಾ ಸಹಾಯವಾಣಿ ಅಂತ ಇದೆ. ಸೊ ಆ ಮಹಿಳಾ ಸಹಾಯವಾಣಿಗೆ ಏನಾದರೂ ಕಾಲ್ ಮಾಡಿದರೆ, ನಮ್ಮ ಬೆಳಗಾವಿಯಲ್ಲಿ ಒಂದಿದೆ, ಚಿಕ್ಕೋಡಿಯಲ್ಲಿ ಒಂದಿದೆ, 2 ಮಹಿಳಾ ಸಹಾಯವಾಣಿ ಕೆಲಸ ಮಾಡ್ತಾ ಇದ್ದಾವೆ. ಆ ಸಹಾಯವಾಣಿ ಮೂಲಕನಾದರೂ ಇವರು ವಸತಿ ವ್ಯವಸ್ಥೆನ ಪಡ್ಕೊಳ್ಬೋದು.
0: ಉತ್ತಮ ಸರ್. ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಸರ್. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಒಂದು ಪ್ರಮುಖವಾಗಿರುವಂಥ ಯೋಜನೆ. ಮಹಿಳೆಯ ಸುರಕ್ಷತೆ ಮತ್ತು ಅವರಿಗೆ ಯೋಗ್ಯವಾಗಿರುವಂಥ ವಸತಿ ಕೊಡುವುದು ಇಲಾಖೆಯ ಮುಖ್ಯ ಆಶಯ. ಜಿಲ್ಲೆಯಲ್ಲಿ ಅಂಥ ಮಹಿಳೆಯರೇನಾದರೂ ಇದ್ದರೆ ನಮ್ಮ ಇಲಾಖೆಯಲ್ಲಿ ಈ ನಿಲಯಗಳದ್ದು ಅವರು ಸೌಲಭ್ಯವನ್ನು ಪಡ್ಕೊಂಡು ಅವರು 3 ವರ್ಷ ತನ್ನ ತಮ್ಮ ಕರ್ತವ್ಯದಲ್ಲಿ ಸುರಕ್ಷತೆಯಿಂದ ನಿರ್ವಹಿಸಬಹುದು ಅಂತ ನಾನು ಹೇಳಕ್ಕೆ ಇಷ್ಟ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೊಸತನದ ಚಿಂತನೆ, ಪರಿಶ್ರಮ ಹಾಗೂ ಸಂಶೋಧನೆಯ ಮೂಲಕ ಚಿಗಳಿಗೆ ಹೊಸ ಗುರುತು ತಂದಿರುವಂತಹ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ಹಿಡಿದು ಭಾರತದ ಮೊದಲ ಪ್ರೊಸೆಸ್ ಪೇಟೆಂಟ್ ಪಡೆದಂತಹ ಇಮ್ಲಿ ಕ್ಯಾಂಡಿಯವರೆಗೆ ಅವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಸರ್. ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್.
1: ನನ್ನ ಹೆಸರು ಗಿರೀಶ್ ಮಹದೇವ ಪಾಲಸ್ಕಿ ಅಂತ. ನಾವು ಇರೋದು ಬೆಳಗಾವ್ ಜಿಲ್ಲೆ ಬೈಲಹೊಂಗದಲ್ಲಿ. ನನ್ನ ಬಾಲ್ಯ ನನ್ನ ಮೊದಲನೇ ತರಗತಿಯಿಂದ PUC ವರೆಗೆ ಆಗಿರೋದು ಬೈಲಹೊಂಗಲ್ನಲ್ಲಿ. ನಾವು ಕಲಿತಿರೋದು ಕನ್ನಡ ಮೀಡಿಯಂನಲ್ಲಿ. ನನ್ನ ಇಂಜಿನಿಯರಿಂಗ್ ಆಗಿರೋದು ಬಸವೇಶ್ವರ ಇಂಗ್ಲೀಷ್ ಕಾಲೇಜ್ ಬಾಗಲಕೋಟೆನಲ್ಲಿ. ಸೊ ನಮ್ಮ ಬಾಲ್ಯವೆಲ್ಲ ನಿಮಗೆ ತಿಳಿದಿರೋ ಹಾಗೆ ಬೈಲಹೊಂಗಲ್ದಂಥ ಊರಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕನ್ನಡ ಶಾಲೆಯಲ್ಲಿ ಎಲ್ಲರೂ ನೀವೇನು ನಿಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದ್ರ ಆ ಥರ ಎಲ್ಲ ಆಟಗಳನ್ನೂ ಆಡಿದ್ದೇವೆ, ಗಿಡಗಳನ್ನೂ ಹತ್ತಿದ್ದೇವೆ, ಈ ಥರ ಎಲ್ಲ ಒಂದು ಎಂಜಾಯ್ ಮಾಡಿ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ. ಸೊ ಆ ಒಂದು ಬಾಲ್ಯದಲ್ಲಿ ನಾವು ಏನನ್ನ ಸವಿದಿದ್ದೇವಲ್ಲ, ಸೊ ಅಂಥ ಒಂದು ವಸ್ತುವನ್ನು ಒಂದು ನಾವೀಗ ಒಂದು ಜಾಗತಿಕ ಮಟ್ಟ ಅದಕ್ಕೆ ಒಯ್ಯಬೇಕಂತ ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ಸು ಆಗಿದ್ದೇವೆ. ಸೊ ಈ ಒಂದು ನಮ್ಮ ಯಶಸ್ಸಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಎಂಜಾಯ್ ಮಾಡಿದಂಥ ಬಾಲ್ಯ. ಯಾಕಪ್ಪ ಅಂತಂದ್ರೆ ಆವಾಗಿನ ಪಾಲಕರಾಯ್ತು, ಪೋಷಕರಾಯ್ತು, ಈಗಿನ ಪಾಲಕರು ಪೋಷಕರು ಹಾಗೆ ಅಷ್ಟೊಂದು ಓವರ್ ಥಿಂಕಿಂಗು, ಅಷ್ಟು ಓವರ್ ಪ್ರೊಟೆಕ್ಟೆಡ್ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಪಾಲಕರು ಅಂತ, ನಮ್ಮ ಮಕ್ಕಳು ಬೆಳೀಲಿ, ಸೋಷಿಯಲ್ ಆಗಿ ಬೆಳೀಲಿ, ಇವರಿಗೆಲ್ಲ ನಾಲೆಜ್ ಬರಲಿ, ಇವ್ರ ಜೀವನ ನಡೆಸೋದು ಕಲೀಲಿ ಅಂತ ನಮ್ಮನ್ನೆಲ್ಲ ಸೊ ಫ್ರೀ ಹ್ಯಾಂಡ್ ಆಗಿ ಬಿಡ್ತಿದ್ರು. ಈಗ ಏನಾಗಿಬಿಟ್ಟಿದೆ ಅಂತ, ಈಗಿನ ಪಾಲಕರಿಗೆ ಅವ್ರ ಮಕ್ಕಳು ಹೆಂಗೆ ಬೆಳಿಬೇಕು ಅಂತ ಒಂದು ಬೌಂಡ್ರಿ ಹಾಕಿಬಿಡ್ತಾರೆ, ಆ ಬೌಂಡ್ರಿನಾಗೆ ಬೆಳಿಬೇಕು ಅವ್ರು. ಸೊ ಅಂಥ ಬೌಂಡ್ರೀಸ್ ನಮ್ಗೆ ಇರಕ್ಕಿಲ್ಲ. ಯಾವಾಗ ನೋಡ್ರಿ ನೀವು ಒಂದು ಜೀವನದಲ್ಲಿ ಒಂದು ಯಶಸ್ಸು ಸಾಧನೆ ಮಾಡಬೇಕಂತ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್ ಅಂತೀವಿ ನಾವು. ಅಂದ್ರೆ ನಿಮ್ಮ ಒಂದು ನಾಲ್ಕು ಗೆರೆಗಳ ಮಧ್ಯದಲ್ಲಿನ ಲೋಕವನ್ನು ಬಿಟ್ಟು ಬೇರೆ ಒಂದು ವಿಚಾರ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸೊ ಆ ಥರ ಒಂದು ನಮಗೆ ಬಾಲ್ಯವನ್ನು ನಮ್ಮ ಪಾಲಕರು ಕೊಟ್ಟಿದ್ದಾರೆ. ಸೊ ಈಗಿನ ಪಾಲಕರು ಆ ಬಾಲ್ಯವನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಮ್ಮ ಬಾಲ್ಯ ತುಂಬ ಅತ್ಯುತ್ತಮವಾಗಿತ್ತು. ಹಳ್ಳಿಗಳಲ್ಲಿ ನಾವು ಏನೇನು ನೋಡಬೇಕನ್ನೆಲ್ಲ ನೋಡಿದ್ದೇವೆ, ಏನೇನು ಮಾಡಬೇಕನ್ನೆಲ್ಲ ಮಾಡಿ ಕ್ಯಾಸ ನಮ್ಮ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೇವೆ. ಸೊ ನಾವು ಕನ್ನಡ ಶಾಲೆ ಅಂತಂದ್ರೆ ನೋಡ್ರಿ, ನೀವು ಕನ್ನಡ ಶಾಲೆಗೆ ಹೋದಾಗ ನೀವು ಶಾಲೆಯಾಗ ಹೆಂಗಿರ್ತಿದ್ರಿ, ಆವಾಗ ಎಷ್ಟು ನಿಮಗೆ ಕುಂದ್ರಾಕ್ ಜಾಗ ಇರ್ತಿತ್ತು, ಮಳೆಯಾಗಿ ಕುಂದಿರ್ತಿದ್ರಿ, ನೆಲದಾಗ ಕುಂದಿರ್ತಿದ್ರಿ, ಆಮ್ಯಾಗ ನೀವು ಅಂಥ ಅರಿವಿ ಹಾಕೊಂಡು ಹೋಗ್ತಿದ್ರಿ, ಅಂಥ ಅರಿವಿಯಾಗಿ ಈಗ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಹುಡುಗರು, ಅಂಥ ಅರಿವಿ ಹಾಕೊಂಡು ಶಾಲೆಗೆ ಹೋಗ್ತಿದ್ವಿ. ಆಮ್ಯಾಗ ಆವಾಗ ನಮಗೆ ಶಿಕ್ಷಕರಾಯ್ತು, ಶಿಕ್ಷಕಿಯರು ಎಷ್ಟು ನಮಗೆ ಮೌಲ್ಯವನ್ನು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಸರ್ ರಸ್ತಾದಾಗ ಬರೋದನ್ನು ಹೋಗಿ ಅಡಿಕೊತಿದ್ವಿ ನಾವು ಎಲ್ಲರ, ಅವ್ರೇನು ಮಾಡ್ತಿರಿ ಕೇಳ್ಕರೆ, ಅಷ್ಟು ಒಂದು ನಮಗೆ ಗೌರವ ಇತ್ತು. ಯಾಕಪ್ಪ ಅಂತ ನಮ್ಮ ಕಲ್ಚರ್ ಹಂಗಿತ್ತು ಆವಾಗ. ಈಗ ಹಂಗಾಗಲಿ ಈಗ ಮುಂದೆ ಇದ್ರಿಗೆ ಪ್ರಿನ್ಸಿಪಲ್ ಸರ್ ಬರ್ತಾನೆ, ಹುಡುಗರು ಹಂಗೆ ದಾಟಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಿನವ್ರಿಗೆ ಅದು ಒಂದು ಆ ಗೌರವ ಅನ್ನೋದಾತು ಇದು ಆ ಥರದಿಂದ ಕಂಟಿನ್ಯೂ ಆಗಿಲ್ಲ, ಸ್ವಲ್ಪ ಕಲ್ಚರಲ್ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನ್ನಿಸ್ತದೆ. ಸೊ ನನ್ನ ಬಾಲ್ಯ ನಾವು ಬೈಲಹೊಂಗಲದ ಭಾಳ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಲ್ಯದ ಸ್ನೇಹಿತರು ಈಗವರು ಬೈಲಹೊಂಗಲದಲ್ಲಿದ್ದಾರೆ. ನಿಮಗೊಂದು ಚಲೋ ವಿಷಯ ಹೇಳಬೇಕಂತಂದ್ರೆ, ಯಾವಾಗ ತನ್ನ ಆ ವ್ಯಕ್ತಿಯ ಜೊತೆಗೆ ಅವ್ರ ಬಾಲ್ಯದ ಸ್ನೇಹಿತರು ಇರ್ತಾರಲ್ಲ, ಅವಾಗ ಅವನ ಜೀವನ ಭಾಳ ಸುಖಮಯ ಆಗಿರ್ತದೆ. ಯಾಕಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಗೆ ಏನೇನು ಹಂಚ್ಕೋತೀರಿ, ಏನೇನು ಅನುಭವಿಸ್ತೀರಿ, ಅದನ್ನು ನೀವು ಯಾರೂ ಮುಂದೆ ಬಂದಂಥ ಸ್ನೇಹಿತರಿಂದಾಗಲಿ, ಮುಂದೆ ಬಂದಂಥ ನಿಮ್ಮ ಫ್ರೆಂಡ್ಸ್ನತ್ತು ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ನೋಡ್ಬೋದು, ನಿಮ್ಮನ್ನೊಮ್ಮೆ ನೀವು ಹೊಳ್ಳಿ ಮರಳಿ ನೋಡ್ಕೊರಿ, ಯಾವಾಗ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ, ನೀವು ಎಷ್ಟು ಖುಷಿಯಾಗಿರ್ತೀರಿ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನು ನಾವೆಲ್ಲ ಕಳೆದಿರೋದು ಬೈಲಹೊಂಗಲದಲ್ಲಿ.
0: ಸರ್, ಈಗ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ತಾವು ಬಂದದ್ದು, ಓದಿದ್ದು ಇಂಜಿನಿಯರ್, ತಮ್ಮ ಮನಸ್ಸು ಆಲುತ್ತೆ ಉದ್ಯಮದ ಕಡೆ, ಅದರಲ್ಲೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಮನಸ್ಸು ಆಲುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ ಸರ್.
1: ನೋಡ್ರಿ, ನಾನು ಇಂಜಿನಿಯರಿಂಗ್ ಮುಗಿದುದು ನಂದು 2002 ಇಸ್ವಿಯಲ್ಲಿ. ಸೊ ನಾವು ಬೈಲಹೊಂಗಲದ ಊರಾಗ ಬೆಳೆದೇವಂತ ನನಗೆ ಕಲಿವಾಗ್ಯಾತು, ಶಾಲೆ ಕಲಿವಾಗತ್ತು, ಇಂಜಿನಿಯರಿಂಗ್ ಕಲಿವಾಗತ್ತು. ನಮಗೆ ಒಂದು ಏನಿತ್ತಪ್ಪ ಅಂತಂದ್ರೆ, ಅಲ್ಲಿಂಥ ಶಿಕ್ಷಕರಾಯ್ತು, ಪ್ರೊಫೆಸರ್ಸ್ ಆಯ್ತು, ಲೆಕ್ಚರರ್ ಆಯ್ತು, ನಮಗೆ ಎಷ್ಟಾಗತ್ತೆ ಅಷ್ಟು ನಮ್ಮ ಆಟಿಟ್ಯೂಡ್ ನೋಡಿ ನಮಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರು. ಸೊ ನಾವು ಕಲಿಯುವಾಗ ಏನು ಮಾಡಿ, ನನಗೆ ಜಾಸ್ತಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸರ್ಗಳು ಹೇಳ್ತಿದ್ರು, ಪ್ರೊಫೆಸರ್ಸು ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಮಗೆ ಆವಾಗ ಕೂಡಿತ್ತು. ಆಮ್ಯಾಗೆ ನನಗೊಂದು ಏನಪ್ಪ ಅಂತ, ನಮಗೆ ಗೊತ್ತಿತ್ತು ನಾವು ಶಾಲೆಗೆ ಶಾನೆ ಇದೇವೆ, ಚಲೋ ಮಾರ್ಕ್ಸ್ ಓದ್ತೀವಿ ಅಂತ ಎಲ್ಲ ಗೊತ್ತಿತ್ತು. ನೀವು ನೋಡ್ರಿ, ಇಂಜಿನಿಯರಿಂಗ್ ಮುಗಿದು ಎಲ್ಲೇ ನೌಕರಿ ಹೋದ್ರೆ ನಿಮ್ಗೆ ಏನು ಮಾಡ್ತಾರೆ, ನೀವು ಏನು ನಿಮ್ಮಲ್ಲಿ ಏನದ, ನಿಮ್ಮ ಕೆಪಾಸಿಟಿ ಏನು, ನೀವು ಏನು ನಮ್ಗೆ ಎಕ್ಸಿಕ್ಯೂಟ್ ಮಾಡ್ತಾ ಅದ್ರ ಮೇಲೆ ಪಗಾರ ಕೊಡೋರು ಯಾರೇ ಆಗಲಿ. ಸೊ ನಾವು ಸ್ವಲ್ಪ ಶಾನೆ ಅದ ಅಂದ್ಮ್ಯಾಗ ನಂದೇನು ವಿಚಾರ, ನಾವು ಏನೇ ಮಾಡಿ ನಮ್ಮ ಊರಾಗ ಮಾಡಬೇಕಲ್ಲ, ನಮ್ಮ ಊರ ಸ್ವಲ್ಪ ಏನು ಡೆವಲಪ್ ಮಾಡಬೇಕು, ನಮ್ಮ ಊರಲ್ಲಿ ಏನು ಹೊಸ ಉದ್ಯಮ, ಇಂಥದ್ದು ಆಸೆ ಇತ್ತು ನನಗೆ. ಸೊ ಅದಕ್ಕೆ ಏನಾಯಿತು,

0: ಜಾಗೃತಿ ಆಯ್ತು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಭಾಳ ಇತ್ತು. ಆಮ್ಯಾಗ ನಾವು ಪೇಪರ್ನಾಗೆಲ್ಲ ನೋಡ್ತಿದ್ವಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾವ ಅವೆಲ್ಲ ನೋಡ್ತಿದ್ವಿ. ಸೊ ಇದಕ್ಕೇನರ ಒಂದು ಮಾಡಬೇಕಲ್ಲ ಅಂದಾಗ ನನಗೆ ಅವಾಗ ತಲೆಗೆ ಬಂತು, ವೈ ಕಾಂಟ್ ವಿ ಗೋ ಫಾರ್ ದ ಪೇಪರ್ ಕ್ಯಾರಿ ಬ್ಯಾಗ್, ಸ್ಯಾಕ್ ಮಾಡಬಾರ್ದು. ಸೊ 2005 ಬೈಲ್ ಹೊಂಗಲ್ದಂಥ ಊರಾಗ ನಾವು ಪೇಪರ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಅಂದ್ರೆ ಆವಾಗ ಎಲ್ರಿ ಬೈಲ್ ಹೊಂಗಲ್ಗೆ ಎಲ್ಲಿ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಪೇಪರ್ ಕ್ಯಾರಿ ಬ್ಯಾಗ್ ಗೊತ್ತಿತ್ತು, ಇಟ್ಸ್ ಟೋಟಲ್ ಅನ್ನೋನ್ ಫೀಲ್ಡ್ ಆವಾಗ. ಸೊ ಏನು ಮಾಡಿದ್ವಿ, ಆವಾಗ ಒಂದು ವರ್ಷ 2 ಭಾಳ ರಿಸರ್ಚ್ ಮಾಡಿದ್ವಿಲ್ಲ, ಬೆಂಗಳೂರು ಕೊಯಮತ್ತೂರು ಈ ಥರ ಎಲ್ಲ ಅಡ್ಡಾಡಿ ಸ್ವಲ್ಪ ನಾಲೆಜ್ ಕಲೆಕ್ಟ್ ಮಾಡಿ 2006 ಅನ್ನೋರಾಗ ಒಂದು ನಾವೊಂದು ಫಸ್ಟ್. ಇನ್ನೂವರೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮಂಥ ಪೇಪರ್ ಕ್ಯಾರಿ ಬ್ಯಾಗ್ ಯೂನಿಟ್ ಇನ್ನೂವರೆಗೆ ಇಲ್ಲ. ಯಾಕಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್. ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಏನಾಗುತ್ತೆ, ಬಾಟಮ್ ಸ್ಕ್ವೇರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಆಗ ನಾನು ಸ್ವಂತ ಡೆವಲಪ್ ಮಾಡಿದೆ. ಯಾಕಂದ್ರೆ 2005 ಎಲ್ರಿ ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಒಂದು ಇರಾಕಲ್ಲ, ಈಗೇನೋ ಒಂದು 2-3 ಆಗಿದ್ದಾವೆ ಅಷ್ಟೇ. ಬರ್ ನಾವು ಬೈಲೊಂಗಲ್ದಂತ ಊರಾಗ ಮಾಡೋದ ಟೆಕ್ನಿಕಲ್ ಸಪೋರ್ಟ್ ಬೇಕಲ್ಲ. ನಾನು ಪುಣೆನಲ್ಲಿ ಇದ್ದಂತ ನನಗೆ ಗೊತ್ತಿತ್ತು, ಮಷಿನ್ ನಾಲೆಜ್ ಇತ್ತು, ಐ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಮಷಿನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸೊ ಆ ಒಂದು ಇದನ್ನ ಇಟ್ಕೊಂಡು ನಾನು ಸ್ವಂತ ಒಂದಿಟ್ಟು ಮಷಿನ್ ಮಾಡಿ ಅವನು ಡೆವಲಪ್ ಮಾಡ್ಕೊಂಡು ಸೆಮಿ ಆಟೋಮೆಟಿಕ್ ಪ್ರೊಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಅದು ಡೆವಲಪ್ ಮಾಡಿದ್ಮೇಲೆ ನಾವು ಪೇಪರ್ ಕ್ಯಾರಿ ಬ್ಯಾಗ್ ಅಲ್ಲಿ ನೋಡಿದ್ರೆ ಯೂಸ್ ಮಾಡೋದು ದೊಡ್ಡ ದೊಡ್ಡ ಸಿಟಿ ಒಳಗೆ, ನಮ್ಮ ಲೋಕಲ್ ಅಂಕರ ಯೂಸ್ ಆಗಕ್ಕೆ ಸಾಧ್ಯವಿಲ್ಲ. ಸೊ ನಾವೇನು ಮಾಡಿದ್ವಿ, ಅವಾಗ ಎಲ್ಲ ದೊಡ್ಡದ ಪುಣೆನಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೋದೆ, ಎಲ್ಲ ಕಡೆ ಅಡ್ಡಾಡಿ ಅಡ್ಡಾಡಿ ಒಂದು 2-3 ಆರ್ಡರ್ ತೊಗೊಂಡ್ವಿ. ಒಮ್ಮೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಹಿಂಬಲ್ಲಿ ಒಂದಷ್ಟು ವರ್ಕ್ ಮಾಡಿದೆ. ಆಮ್ಯಾಗ ಕೇಲಿ ಯೂನಿವರ್ಸಿಟಿ ಆಯಿತು, ಕೇಲಿ ಹಾಸ್ಪಿಟಲ್ ಇವ್ರಲ್ಲಿ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಒಂದಿಷ್ಟು 5-star ಹೋಟೆಲ್ಸ್ ಈ ಥರ ಏನು ನಮ್ಗೆ ಆರ್ಡರ್ ಬಿಲ್ಕತ್ತದು. ಆಮ್ಯಾಗ ಒಮ್ಮೆ ನಾವು ಇಟಲಿಗೂ ಕಳಿಸಿದ್ದೀವಿ, ಒಮ್ಮೆ ಅಮೆರಿಕಾ ಕಳಿಸಿವಿ, ಒಮ್ಮೆ ಚೆನ್ನಾಗಿ ಕಳಿಸಿವಿ. ಈ ಥರ ಒಂದು ನಾವು ಪೇಪರ್ ಬ್ಯಾಗ್ ಮಾಡಕ್ಕತ್ತ ಮೇಲೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಬಂತು, ಅದರಿಂದ ಆರ್ಡರ್ಸ್ ಬರಕತ್ತು. ಸೊ ವಿ ಗಾನ್ ವಿತ್. ಆಮೇಲೆ ನಮ್ಮಲ್ಲಿ ಏನಂತು ಈ ಸೆಮಿ ಆಟೋಮೆಟಿಕ್ ಪ್ರೊಸೆಸ್ಸು ಮತ್ತು ಕಸ್ಟಮೈಸೇಷನ್ ಇದ್ದುದರಿಂದ ನಮ್ಮನ್ನು ಜನ ಹುಡುಕೊಂಡು ಬರ್ತಿರು. ಯಾಕಪ್ಪ ಅಂತಂದ್ರೆ ನಮ್ಮ ಕ್ವಾಲಿಟಿ ಆಫ್ ಪ್ರೊಡಕ್ಟ್ ಭಾಳ ತುಂಬ ಚೆನ್ನಾಗಿತ್ತು. ಈ ನಾವು ಯಾವುದೇ ಒಂದು MNC ಕಂಪ್ನಿ ಕೊಡೋಕ್ಕಿಂತ ಚಲೋ ಕ್ವಾಲಿಟಿ ಪ್ರೊಡಕ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ ಮೌತ್ ಪಬ್ಲಿಸಿಟಿ ಚೆನ್ನಾಗಾಯ್ತು. ಸೊ ಈ ಕಾರಣದಿಂದ ನಾವು ಪೇಪರ್ ಬ್ಯಾರಿ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದ್ವಿ. ಆಮ್ಯಾಗ ಇದರ ಮೂಲ ಉದ್ದೇಶಪ್ಪ ಅಂತಂದ್ರೆ ನೋಡ್ರಿ, ನಾ ಹೇಳಿದ್ನಲ್ಲಿ ನಿಮ್ಗೆ ಒಂದು ಪರಿಸರ ಉಳಿಸಬೇಕು ಅನ್ನೋ ಕಾಳಜಿ ಇತ್ತು. ಎರಡನೇದು ಬೈಲೊಂಗಲ್ದಂಥ ಊರಾಗ ನಮ್ದೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕಲ್ಲ ಜನರಿಗೆ. ನಾವು ಇದ್ದ ಒಂದು ಇನ್ನಿಟ್ ಹೋಗಿ ನೀವು ಬೇರೆ ಸಿಟಿ ಒಳಗೆ ಹಾಕಿದ್ರೆ ಅಲ್ಲಿ ರೆಗಡ್ ಜನ ಸಿಗ್ತಾರೆ, ಬಟ್ ಬೈಲೊಂಗಲ್ದಂಥ ಊರಾಗ ನೌಕರಿ ಕೊಡಬೇಕಲ್ಲ ಹೆಣ್ಮಕ್ಳಿಗೆ. ಆಯ್ತು, ಅವರ್ಸ್ ಟೋಟಲ್ ಹ್ಯೂಮನ್ ಎಂಪವರ್ಡ್ ಯೂನಿಟ್, ನೀವು ಬಿಲಿ ಮಾಡೋದಿಲ್ಲ. ನಮ್ಮಲ್ಲಿ ಇರುವಂಥ ಎಲ್ಲ ಲೇಬರು ಮಹಿಳೆಯರೇ, ನಮ್ಮಲ್ಲಿ ಇರುವಂಥ ಎಲ್ಲ ಮಷಿನ್ಗಳನ್ನ ರನ್ ಮಾಡೋರು ಮಹಿಳೆಯರೇ. ಯಾವ ಕಂಪ್ನಿಯವ್ರು ನಮಗೆ ಮಷಿನ್ ಕೊಟ್ಟಾರಲ್ಲ, ಒಂದಿಷ್ಟು ಜನ ಬಂದು ಶೂಟಿಂಗ್ ಮಾಡ್ಕೊಂಡು ಹೋದ್ರೆ ಆ ಟೈಮ್ನಾಗ ಯಾಕಪ್ಪ ಅಂತಾರೆ, ಆ ಟೈಮ್ನಾಗೂ ಅಂಥ ಮಷಿನ್ ಎಲ್ಲೂ ಲೇಡೀಸ್ ರನ್ ಮಾಡ್ತಿರ್ಕಿಲ್ಲ. ಈಗ ಮಾಡ್ತಾರೆ, ಬಿಕಾಸ್ ನಾವು 2026, ಐ ಆಮ್ ಟಾಕಿಂಗ್ ಅವ್ಟ್ 2005-2006 ನಂಗೆ ಮಾತಾಡ್ತಿದ್ದೆ ನಾನು. ಸೊ ಹಿಂಗಾಗಿ ಏನಾಯ್ತು, ನಾವು ಈ ಒಂದು ಪೇಪರ್ ಕ್ಯಾರಿ ಬ್ಯಾಗ್ ಉದ್ಯಮ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ವಿ. ಅದರಿಂದ ನಮಗೆ ತುಂಬ ಹೆಸರು ಬಂತು ಮತ್ತು ಅದರಿಂದ ನಮ್ಮ ಉದ್ಯಮನೂ ತುಂಬ ಚೆನ್ನಾಗೋಯ್ತು. ಆಮೇಲೆ ನಾವು ಗೌರ್ಮೆಂಟ್ಗೂ ಸ್ವಲ್ಪ ಸಪ್ಲೈ ಕೊಟ್ಟಿವಿ, ಈ ಥರದ್ದೆಲ್ಲ ಮಾಡ್ಕೊಂತ ಉದ್ಯಮನ ಕಂಟಿನ್ಯೂ ಮಾಡ್ಕೊತ ಈಗೂ ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಪ್ರೊಡಕ್ಷನ್ ಈಗೂ ನಡೀತಾ ಇದೆ.
1: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರಿಗ ತಾವು ಬಾಲ್ಯದ ಪ್ರೇರಣೆಯಿಂದ ಚಿಗಳಿ ಹುಟ್ಟಿತು ಅಂತ ಹೇಳಿದ್ರಿ. ಈಗ ಜನರು ಸಾಮಾನ್ಯವಾಗಿ ನೋಡುವಂತ ಹುಣಸೆ ಹಣ್ಣನ್ನ ತಾವು ವಿಭಿನ್ನವಾಗಿ ನೋಡ್ತೀರಾ, ಜೊತೆಗೆ ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಸಾಂಪ್ರದಾಯಿಕ ರುಚಿಯನ್ನ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಆಲೋಚನೆ ಹೇಗ್ ಬಂತು ಅಂತ?
0: ನಾ ನಿಮಗೆ ಹೇಳಿದ ಹಾಗೆ ನಾವು ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದರ ಜೊತೆಗೆ ಒಂದು ಜರ್ಬೆರಾ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ, ಅದು ಇತ್ತು. ಸೊ 2015 ನಾನು ನನ್ನ ಸ್ವಲ್ಪ ಎಲ್ಲ ಪುಸ್ತಕ ಓದೋದು ಎಲ್ಲ ಸ್ವಲ್ಪ ಅದು ಮೊದ್ಲಿಂದ ಹಾಬಿ ಇತ್ತು, ಓದ್ತಾ ಇದ್ನಿ. ಒಮ್ಮೆ ಓದುವಾಗ ಒಂದು ಕಡೆ ಓದಿದ್ನೆ, ಹುಣಸೆ ಹಣ್ಣಿಗೆ ಸಿಗಬೇಕಾದಂಥ ಮೌಲ್ಯ ಹುಣಸೆ ಹಣ್ಣಿಗೆ ಸಿಕ್ಕಿಲ್ಲ ಅಂತ ಒಂದು ಲೈನ್ ಇತ್ತು, ಅದು ಓದಿದೆ. ಅದನ್ನು ಅಂದ್ಕೊಂಡು ಏನಪ್ಪ ಇದೆ, ಹಿಂಗೆ ಯಾರು ಬರ್ದಾರೆ ಇದನ್ನು. ಆಮ್ಯಾಗ ನೋಡ್ರಿ, ನಾವು ಮೊದಲಿಂದ ಬಾಲ್ಯದಾಗಿದ್ದಾಗಿಂತ ಹುಣಸೆ ಹಣ್ಣಿನ ಗಿಡದಾಗ, ನೆಲ್ಲಿಕಾಯಿ ಗಿಡದಾಗ, ಕಲ್ಲು ಹೋಕೊಂತ, ಮಾವಿನಕಾಯಿ ತಿನ್ಕೊಂತ, ಪ್ಯಾರಲ ಹಣ್ಣು ತಿನ್ಕೊಂತ ಅಡ್ಡಾಡಿದವ್ರು ಬಾಲ್ಯದೊಳಗೆ. ಸೊ ವಿಚಾರ ಮಾಡಿ ನೀ ಹುಣಸೆ ಹಣ್ಣಿಗೆ ಏನು ಮಾಡಬೇಕು. ಆವಾಗ ನನಗೆ ಏನು ಫ್ಲ್ಯಾಶ್ ಆಯಿತು, ಚಿಗಳಿ ನಾವು ಮೊದಲು ಮಾಡಿ ತಿಂತಿದ್ವಿ, ಯಾರು ಮಾಡೋರಿಲ್ಲಲ್ಲ. ಮಾಡೋರಿಲ್ಲ, ಈಗ ಲಕ್ಷಗಟ್ಟಲೆ ಜನ ಮಾಡ್ತಾರೆ ಚಿಗಳಿ. ಮಾರ್ಕೆಟ್ನಾಗೆ ಸಿಗ್ತದೆ ನಿಮ್ಗೆ 5 rupees, 500 ಮಟ್ಟ ಚಿಗಳಿಗೂ ಮಾರ್ಕೆಟ್ನಾಗೆ ಸಿಗ್ತಾವೆ. ನಮಗೂ ಗೊತ್ತದ, ನಾವು ತಿಂದೀವಿ. ನನಗೆ ಗೊತ್ತಿತ್ತು ನಮ್ಮ ಟ್ರೆಡಿಷನಲ್ ಟೇಸ್ಟ್ ಮಾರ್ಕೆಟ್ನಾಗೆ ಸಿಗುವುದಿಲ್ಲ, 100% ಎಲ್ಲರಿಗೂ ಗೊತ್ತದ. ಯಾಕೆ ಸಿಗುವುದಿಲ್ಲಪ್ಪ ಅಂತ, ಅದಕ್ಕೆ ಅದರದೇ ಆದೊಂದು ಪ್ರೊಸೆಸ್ ಇರ್ತದೆ, ಆ ಪ್ರೊಸೆಸ್ನಾಗ ಮಾಡಿದ್ರೆ ಅದಕ್ಕೆ ಸಿಗ್ತದೆ. ಸೊ ನಾ ಏನು ವಿಚಾರ ಮಾಡಿದ್ ನೀ, ನಮ್ಮಲ್ಲಿ ಹುಣಸೆ ಹಣ್ಣಿನ ಗಿಡನೂ ಭಾಳ ಅದಾವೆ, ಇಲ್ಲಿ ಎಲ್ಲ ರೈತರು ಹುಣಸೆ ಹಣ್ಣು ಸಿಕ್ಕಾಪಟ್ಟೆ ಬೆಳೀತಾರ ಮತ್ತು ಇವ್ರಿಗೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಅವಾಗ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ, ಏನೈತಿ ಇದು ಆ್ಯಕ್ಚುಲಿ, ಯಾಕೆ ಹಿಂಗೆ. ಸೊ ಅವಾಗ ಏನು ಅನಿಸ್ತು ನನಗೆ, ನಾವು ಇದನ್ನು ಪ್ರೊಡಕ್ಟ್ ಸಿಲೆಕ್ಟ್ ಮಾಡೋ ಬದಲು ಈ ಹುಣಸೆ ಹಣ್ಣಿನ ಚಿಗಳಿ ಮಾಡಿದ್ರೆ ಇದಕ್ಕೊಂದು ನಾವು ಏನರ ಕಾಯಕಲ್ಪ ಕೊಡಬೋದಪ್ಪ ಅಂತ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. 2016 ಸಂಕ್ರಾಂತಿ ದಿವಸ ನಂದು ಫಸ್ಟ್ ಟ್ರಯಲ್ ಆಯಿತು. ಆ ಫಸ್ಟ್ ಟ್ರಯಲ್ ನಿಂತ ಹಿಡಿದು ಆಲ್ಮೋಸ್ಟ್ 1.5 ವರ್ಷ ನಾವು ರಿಸರ್ಚ್ನಾಗ ಟೈಮ್ ಕಳೆದೀವಿ ಇದನ್ನು. ನೀವು ಅನ್ಬೋದು ಹುಣಸೆ ಹಣ್ಣಿಗೆ ಏನು ರಿಸರ್ಚ್ನಾಗ ಟೈಮ್ ಕೊಡ್ತೀರಿ, ನಮ್ಮ ಮನ್ಯಾಗ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಆಮ್ಯಾಗ ನಿಮ್ಗೊಂದು ಹೇಳ್ತೀನಿ, ಎಷ್ಟೋ ಜನರಿಗೆ ಇನ್ನೂವರೆಗೂ ನಮ್ಮ ಚಿಗಳಿ

0: ನಾವು ಮಟ್ಟ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಅಂದ್ರೆ ನಾವು ಹೇಳ್ತೀವಿ ಅಷ್ಟೇ, ಅವ್ರು ತಿಂದ ಮೇಲೆ ಗೊತ್ತಾಗ್ತದೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ. ಈ ಆಯುರ್ವೇದೊಳಗೆ ಏನು ಅದ್ರ ಬಗ್ಗೆ ರೆಫರೆನ್ಸಸ್ ಅದಾವ. ಸೊ ಒಂದು ನಮ್ಮ ಚಲೋ ಅನುಭವಪ್ಪ, ನಮ್ಮ ಸುತ್ತಮುತ್ತಲ ನಮ್ಮ ಡಾಕ್ಟರ್ಸ್ ಸ್ವಲ್ಪ ಜಾಸ್ತಿ ಅದಾರ. ನಮ್ಮ ಬ್ರದರ್ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಎಲ್ಲ ಆಯುರ್ವೇದ ಡಾಕ್ಟರ್ಸು. ಸೊ ಅವ್ರ ಹಿಂಬಾಲಿನಿಂದೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸು ಚಲೋ ಅದಾವ. ಸೊ ಅದನ್ನು ಮಾಡಿದಾಗ ನಾನು ಎಲ್ಲರೂ ಭಾಳ ಸಜೆಷನ್ಸ್ ಕೇಳಿದ್ವಿ, ಹಿಂಗೆ ಮಾಡಿದ್ರೆ ಏನಾಗತ್ತೆ, ಹಿಂಗೆಲ್ಲ ಮಾಡ್ಕೊತ ಮಾಡ್ಕೊತ ಏನು ಮಾಡಿವಿ. ಸೊ ಇನ್ನೂವರೆಗೂ ಅದರಲ್ಲಿ ಇರುವಂಥ ಒಂದು ಷಡ್ ದ್ರವ್ಯ ಏನು ಕಾನ್ಸೆಪ್ಟ್ ಅದು ಆಯುರ್ವೇದದಾಗ, ಆ ಒಂದು ಕಾನ್ಸೆಪ್ಟ್ನಾಗ ನಾವು ಚಿಗಳಿ ಡೆವಲಪ್ ಮಾಡಿದ್ವಿ. ಆ ಒಂದು ನಾವು ಕಾಂಪೋಸಿಷನ್ ಆಗಲಿ ಅದನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು 4.5 ವರ್ಷ ತೊಗೊಂಡಿದ್ವಿ ನಾವು. ಆ ಒಂದು 4.5 ವರ್ಷನಾಗ ನಾವು ಆಲ್ ಓವರ್ ವರ್ಲ್ಡ್, ಬರೀ ಭಾರತ ದೇಶ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ಗೆ ಎಲ್ಲೆಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ, ಎಲ್ಲೆಲ್ಲಿ ಫ್ಯಾಮಿಲಿ ಕಂಟೆ, ಎಲ್ಲಿ ಕಾಂಟ್ಯಾಕ್ಟ್ಸ್ ಅವಲ್ಲೆಲ್ಲ ನಾವು ಪ್ರೊಡಕ್ಟ್ ಮಾಡಿ ನಮ್ಮ ಸ್ವಂತ ಖರ್ಚಲ್ಲಿ ಸ್ಯಾಂಪ್ಲಿಂಗ್ ಕೊಟ್ಟು ಸ್ಯಾಂಪಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರೆ ಒಂದು ವಸ್ತುವನ್ನು ನೀವು ಜಾಗತಿಕ ಮಟ್ಟದಲ್ಲಿ ಒಯ್ಯಬೇಕಂತ ವಿಚಾರ ಮಾಡಿದಾಗ ಅದರಿಂದ ಬರೋ ಫೀಡ್ಬ್ಯಾಕು ಜಾಗತಿಕ ಮಟ್ಟದಿಂದ ಬರಬೇಕು. ನಿಮ್ಮ ಊರಾಗ ಸ್ಯಾಂಪ್ಲಿಂಗ್ ಮಾಡಿ ಆ ಪ್ರೊಡಕ್ಟ್ ಜಾಗತಿಕ ಮಟ್ಟ ಮುಟ್ಟಿಸ್ತಂದ್ರೆ ಆಗುದಿಲ್ಲ, ಯಾಕಂದ್ರೆ ಆ ಫೀಡ್ಬ್ಯಾಕ್ ಸಿಗಬೇಕಲ್ಲ ನಿಮಗೆ. ನಿಮ್ಮ ಊರಾಗ ತಿಂದಾರ ಚಲೋ ಅಂತಾರೆ, ಜಾಗತಿಕ ಮಟ್ಟಕ್ಕೆ ತಿಂದಾರ ಚಲೋ ಅನ್ಬೇಕಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಭಾಳ ರೊಕ್ಕನೂ ಖರ್ಚು ಮಾಡೀವಿ, ಭಾಳ ಎಫರ್ಟ್ ಹಾಕಿವಿ, ಮತ್ತು ನಮಗೆ ಜನರಿಂದ ಆಯ್ತು, ಸುತ್ತಮುತ್ತ ನಮ್ಮ ಪರಿವಾರದವ್ರು ಆಯ್ತು, ನಮ್ಮ ಎಲ್ಲ ಫ್ರೆಂಡ್ಸ್ ಆಯ್ತು, ಎಲ್ಲರಿಗಿಂತ ಸಪೋರ್ಟು ಚೆನ್ನಾಗಿ ಸಿಕ್ತೆ. ಸೊ ಒಂದು ಸಪೋರ್ಟ್ ಮಾಡಿ ಒಂದು ಕಾಂಪೋಸಿಷನ್ ಆಯಿತು. ಆಮೇಲೆ 2021 ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ. ನಾವು ಪೇಟೆಂಟ್ ಅಪ್ಲೈ ಮಾಡಿದ್ಮೇಲೆ ಎಲ್ಲಿಯೂ ಎಕ್ಸಿಬಿಷನ್ಗೆ ಹೋಗ್ತಿದ್ವಲ್ಲ, ಎಕ್ಸಿಬಿಷನ್ಗೆ ಹೋದಾಗ ನಾವು ಡಿಸ್ಪ್ಲೇ ಮಾಡ್ತಿದ್ದೆವು ವಿ ಆರ್ ಅಂಡರ್ ಪೇಟೆಂಟಿಂಗ್ ಹಂಗಿಲ್ಲ ಅಂತ. ಎಷ್ಟೋ ಜನ ಉದ್ಯಮಿಗಳು ಬಂದು ಫಸ್ಟ್ ಕ್ವಶನ್ ಕೇಳ್ತಾರೆ, ಹುಣಸೆ ನೀವು ಚಿಗಳಿ ಯಾಕೆ ಪೇಟೆಂಟ್ ಹಾಕಿದ್ದೀನಿ, ನೀವು ಪೇಟೆಂಟ್ ಹಾಕ್ಯಾನ ಮಂದಿ ಏನು ಚಿಗಳಿ ಮಾಡೋಕೆ ಮಾಡ್ದಂಗೆ ಮಾಡೋ ಅಂತ. ನಾನು ಅದೇ ಹೇಳ್ತೀನಿ ಸರ್, ಅದರ ಸಲುವಾಗಿ ಹಾಕಿಲ್ಲ ನಾನು, ನನ್ನ ವಸ್ತುಗೆ ಪೇಟೆಂಟ್ ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗೆ ಹೆಚ್ಚು ಹುಣಸೆಯನ್ನು ಉತ್ಪಾದನೆ ಮಾಡುವಂಥ ದೇಶ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 61-62 ಪೇಟೆಂಟ್ ಅದಾವ. ಅದರಾಗ ಭಾರತದ ಕಡೆಯವರು 5 ಜನರಷ್ಟ, ಉಳ್ಕಿದ್ದೆಲ್ಲ ಅಮೇರಿಕಾ, ಜಪಾನು, ಚೈನಾ ಈ ತರ ಕಡೆ ಅದಾವ. ಯಾಕಪ್ಪ ಅಂದ್ರೆ ಪ್ರೊಡಕ್ಟ್ ನಾವು ಮಾಡ್ತೀವಿ, ಅವರು ಟೆಕ್ನಾಲಜಿ ಡೆವಲಪ್ ಮಾಡಿ ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ನಾವು ಪೇಟೆಂಟ್ ತೊಗೊಂಡು ಬರೀ ನ್ಯಾಷನಲ್ ಲೆವೆಲ್ ತೊಗೊಂಡೇವೆ, ನಾನು ಇಂಟರ್ನ್ಯಾಷನಲ್ ತೊಗೊಂಡಿಲ್ಲ, ಬಟ್ ಒಂದು ನ್ಯಾಷನಲ್ ಲೆವೆಲ್ನಾಗ ಪೇಟೆಂಟ್ಸ್ ಹೋಗಿದ್ದು ಫಸ್ಟ್. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಬೈಲೊಂಗಲ್ದಂಥ ಊರಾಗಿಂದ ಒಂದು ಹುಣಸೆಹಣ್ಣಿಗೆ ಚಿಗಳಿಗೆ ನಾವು ಭಾರತ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ದೀವಿ. ಅದು ಆ ಪೇಟೆಂಟ್ ತೊಗೊಳಕ್ಕೆ ನನಗೆ 4 ವರ್ಷ ಹೋಗಿದೆ. 3 ಸಲ ಪೇಟೆಂಟಿಗೆ ರಿಜೆಕ್ಟ್ ಮಾಡಿದ್ರೆ. ಯಾಕಪ್ಪ ಅಂತ, ಇದು ಸಾಂಪ್ರದಾಯಿಕ ವಸ್ತು ಹುಣಸೆಹಣ್ಣಿನ ಚಿಗಳಿ. ನೋಡ್ರಿ, ನಾವು ಹುಣಸೆಹಣ್ಣಿನ ಚಿಗಳಿ ನಾವೇನು ನೀವು ಹಾಕೋದು ಬಿಟ್ಟು ಬೇರೆ ಹಾಕಿಲ್ಲ, ಅದು ಜೀರಿಗೆ, ಉಪ್ಪು, ಖಾರ, ಬೆಲ್ಲ ಇದನ್ನು ಹಾಕಿ ಮಾಡ್ತೀವಿ ನಾವು. ಖರೆ ಆ ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋದೇನದಲ್ಲ, ಆ ಸಾಂಪ್ರದಾಯಿಕ ಪದ್ಧತಿಯಿಂದ ಆ ಒಂದು ವಸ್ತುವಿಗೆ ಅದರಂಥ ಮೌಲ್ಯದ, ಮತ್ತು ಆ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರು ಮಾಡಿದಾಗ ವಸ್ತುವಿಗೊಂದು ಬರುವಂಥ ಒಂದು ಟೇಸ್ಟ್ ಬರ್ತದೆ. ನೋಡ್ರಿ, ನೀವು ಮನ್ಯಾಗ ಒಂದು ಸ್ವಲ್ಪ ಚಿಗಳಿ ಕುಟ್ಟಾಕ ಹೋಗ್ರಿ, ಎಷ್ಟು ತ್ರಾಸಾಗತ್ತೆ ಗೊತ್ತಾಗ. ನೀವು ಒಂದಷ್ಟು ಒಂದು 100 ಗ್ರಾಮ್ 200 ಗ್ರಾಮ್ ಕುಟ್ಟಬೇಕಂತ ನಿಮ್ಮ ಕೈ ನ್ಯಾಕ್ ಸ್ಟಾರ್ಟ್ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ಹುಣಸೆಹಣ್ಣ, ಬೆಲ್ಲ ಇದೆಲ್ಲ ಕೂಡಿತ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಡುತ್ತೆ, ಕುಟ್ಟಕ್ಕಾಗೋದಿಲ್ಲ. ಅಂಥ ಒಂದು ವಸ್ತುವನ್ನು ನಾವು ಬರೀ ಸ್ಯಾಂಪಲ್ ಮಾಡಿ ತಗೋದಲ್ಲ, ನಮ್ದು ಟಾರ್ಗೆಟ್ ಜಗತ್ತದ ಆಲ್ ಓವರ್ ವರ್ಲ್ಡ್ ಕಳಿಸ್ಬೇಕಂತ. ಸೊ ಆ ಟೈಮ್ಗೆ ಬೇಕಾದಂಥ ಏನು ಪ್ರೊಸೆಸ್ ಡೆವಲಪ್ ಮಾಡಿಲ್ಲ, ಆ ಪ್ರೊಸೆಸ್ಗೆ ನಾವು ಪೇಟೆಂಟ್ ತೊಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ರಿಸರ್ಚ್ ಮಾಡಿ ಮಾಡ್ತೇವೆ, ಇಂದಲ್ಲಿ ನಾಳೆ ಯಾರು ನಮ್ದ ಕಾಪಿ ಮಾಡಿ ನಮ್ಕಿನ ಮುಂದೆ ಹೋದ್ರೆ ಮಾಡಿರ್ತೇವೆ ನಾವೆಲ್ಲ. ಎಷ್ಟೋ ಕಡೆ ಹೇಗಾಗತ್ತೆ, ಅವ್ರಿಗೆ ಟೆಕ್ನಿಕಲಿ ಗೊತ್ತು, ನಾಟಿ ಬೀಯಿಂಗ್ ಆ್ಯನ್ ಇಂಜಿನಿಯರ್ ನನಗೆ ಗೊತ್ತಲ್ಲ, ಟೆಕ್ನಿಕಲಿ ಹೆಂಗೆ ನಮ್ಮ ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಇಟ್ಸ್ ಅ ಕಾಪಿ ರೈಟ್ ಆ್ಯಕ್ಟ್ ಇದ್ದಂಗೆ. ಸೊ ಅವಾಗ ನನಗೆ ಎಷ್ಟೋ ಜನ ಈತನಂದ್ರೆ ಅದ್ಯಾಕೆ ಮಾಡ್ತೀವಿ ಅಂತಿದ್ರು, ಬಟ್ ಈಗೇನಾಗಿದೆ ನೀವು ನಂಬುವುದಿಲ್ಲ, ನಾವು 9 ವರ್ಷ ಎಫರ್ಟ್ ಒಳಗೆ ಆಲ್ ಓವರ್ ಇಂಡಿಯಾ ಎಷ್ಟೋ ಎಕ್ಸಿಬಿಷನ್ ಮಾಡೀವಿ, ಕರ್ನಾಟಕದಾಗೂ ಮಾಡೀವಿ, ಬೇರೆ ಬೇರೆ ಕಡೆಯೂ ಮಾಡೀವಿ, ಎಲ್ಲೂ ನಮಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಈ ಯಾವಾಗ 2025 ನಾವು ಪೇಟೆಂಟ್ ಅಂತ ಬಂತಲ್ಲ, ಸೊ ಮಂದಿಗೆ ಆವಾಗ ಗೊತ್ತಾಯ್ತು ಇದ್ರಾಗೊಂದು ಏನೋ ಐತಿ, ಅದಕ್ಕೆ ಇವ್ರಿಗೆ ಪೇಟೆಂಟ್ ಸಿಕ್ಕತ್ತೆ, ಆವಾಗಿಂತ ನಮಗೆ ನಮ್ಮ ಪ್ರೊಡಕ್ಟ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಯದ. ನಮ್ದು ಕಾನ್ಸೆಪ್ಟ್ ಏನದ, ಪೇಟೆಂಟ್ ಅನ್ನೋದು ಕಾನ್ಸೆಪ್ಟ್ ಮುಖ್ಯಲ್ಲ ನಮಗೆ. ನಮಗೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ವಸ್ತುಗಳಾಯ್ತು, ಸಾಂಪ್ರದಾಯಿಕ ತಿನಿಸುಗಳಾಯ್ತು, ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿಯನ್ನು ಮರಳಿ ಜನರೇಷನ್ ತರಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಿನ ಜನರೇಷನಲ್ಲಿ ವೆಸ್ಟರ್ನ್ ಕಲ್ಚರ್ ಜಲ್ದಿ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತಾರೆ. ಖರೆ ನಮ್ಮ ಪೂರ್ವಜರು, ನಮ್ಮ ಮಂದಿ ಯಾಕೆ ಭಾಳ ಜನ ಬದುಕಿದ್ರು, ಅವ್ರಿಗೆ ಯಾಕಷ್ಟು ಆಯುಷ್ ಗಟ್ಟಿತ್ತು, ಯಾಕಷ್ಟು ಗಟ್ಟಿದ್ರಪ್ಪ ಅಂತಂದ್ರೆ ಅವರು ಬಳಸಿದಂಥ ಆಹಾರಗಳು, ಅವ್ರು ಬದುಕುವಂಥ ರೀತಿ ಆಯಿತು, ಅವರ ಒಂದು ಸಂಪ್ರದಾಯಗಳು ಭಾಳ ಸಾಂಪ್ರದಾಯಿಕವಾಗಿ ಇದ್ದು, ಈಗ ನಾವು ಬಿಟ್ಟು ಭಾಳ ದೂರ ಸಾಗಿಬಿಟ್ಟಿದ್ದೀವಿ ಈಗ. ಸೊ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ನಾವು ಮುಂದಿನ ಜನರೇಷನ್ಗೆ ಒಂದು ಚಲೋ ಒಂದು ಎನ್ವೈರ್ಮೆಂಟ್ ಬಿಟ್ಟು ಹೋಗ್ಬೇಕಂತೇವಿ, ಚಲೋ ಒಂದು ಆಹಾರ ಪದ್ಧತಿ ಬಿಟ್ಟು ಹೋಗ್ಬೇಕಂತೇವಿ. ಸೊ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ಏನು ಕೊಟ್ಟು ಹೋಗ್ಬೇಕಲ್ಲ ನಾವು. ಕೊಡದೆ ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯ ಅದ? ನೀವು ಪರಿಸರ ಚಲೋ ಕೊಡ್ತೀರ ಅಂದ್ರೆ ಚಲೋ ಉಳಿಸಿದಾಗ ಅವ್ನು ಕೊಟ್ಟಂಗಾಗತ್ತೆ. ನಾವು ಹಂಗೆ ಮಾಡಲಿ ಏನು ಮಾಡ್ತೇವೆ? ಚಲೋ ಕೊಡಬೇಕು ಅಂತೇವಿ, ಏನು ಚಲೋ ಅಲ್ಲ ಕೆಟ್ಟದ ಕೊಡತ್ತೇವೆ. ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಶಿಕ್ಷಣನೂ ಚೆನ್ನಾಗಿರ್ಲಿ. ಯಾಕಪ್ಪ ಅಂತಂದ್ರೆ ದ ಟ್ರೆಡಿಷ್ನಲ್ ಕಲ್ಚರು ಟ್ರೆಡಿಷ್ನಲ್ಸ್ ಏನು ಭಾಳ ದೂರ ಆಗಿಬಿಟ್ಟಿದ್ದಾರೆ ಈಗ ಅವ್ರು ನೋಡ್ರಿ. ನಿಮ್ಗೆ ಹಂಗೆ ಒಂದು ಈಗ ಆ್ಯಕ್ಚುಲಿ ಡೈವರ್ಟ್ ಆಗೋದು ಬೇಡ. ಏನು ಹೇಳ್ತಾನೆ, ಈ ಟ್ರೆಡಿಷನ್ ಪದ್ಧತಿ ಯಾಕೆ ನಾವು ಅದನ್ನ ಪೇಟೆಂಟ್ ತೊಗೊಂಡಿವಿ ಅಂತಂದ್ರೆ, ಈ ಆಹಾರ ಪದ್ಧತಿಗೆ ಅಷ್ಟೊಂದು ಮೌಲ್ಯ ಇತ್ತು ಅದನ್ನು ಮೊದಲು. ಈಗ ನಮ್ಮ ಪೂರ್ವಜರು ಬರೆದಿಟ್ಟು ಹೋಗಿದ್ದಾರೆ, ಅದನ್ನು ನಾವೇನು ಮಾಡಿಲ್ಲ. ಅದನ್ನು ಇದು ಪೂರ್ವಜರು ಮಾಡಿ, ವಿ ಪೀಪಲ್ ಆರ್ ಡೂಯಿಂಗ್ ಓನ್ಲಿ ರಿಸರ್ಚ್ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ಮಾಡಿದಾರೆ ಅಂದ್ರೆ ರಿಸರ್ಚ್ ಮಾಡತ್ತೀವಿ. ಸೊ ಈ ಥರ ಒಂದು ಮಾಡಿ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಹೋಗಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಅಂತೀನಿ ನಾನು. ಸೊ ಆ ಒಂದು ಸಂಪ್ರದಾಯ ಅಂತ ಮಾಡಿದ್ರಿಂದ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಅದಾವ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅದಾವ.
1: ಸರಿಗ, ಸಂಪ್ರದಾಯ ಸಂಪ್ರದಾಯದ ರುಚಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 6.5 ವರ್ಷಗಳ ಕಾಲ ಒಂದು ಪ್ರಯೋಗವನ್ನ ಮಾಡ್ತೀರಾ, ಹಾಗೇನೆ 3-4 ವರ್ಷಗಳ ಕಾಲ ಒಂದು ಪೇಟೆಂಟ್ಗಾಗಿ ತಾವು ಪರಿಶ್ರಮ ಪಡ್ತೀರಾ. ಪೇಟೆಂಟ್ ಸಿಕ್ಕಾಗ ಆ ಸುದ್ದಿ ಬಂದಾಗ ಒಂದು ಎಷ್ಟು ಸಂತೋಷ ಸಿಕ್ತು ಆ ಕ್ಷಣವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ?
0: ಮೇಡಮ್, ನಾನು ನಿಮಗೆ ಹೇಳಿದೆ, ನಾನು ಪೇಟೆಂಟ್ ಅಪ್ಲೈ ಮಾಡೋದು 2021, ನಮಗೆ ಪೇಟೆಂಟ್ ಬಂದದ್ದು 2025, 4 ವರ್ಷ. ಈ ಒಂದು ವಿಷಯದಲ್ಲಿ ಒಂದಿಬ್ಬರು ಹೆಸರು ಮುಖ್ಯವಾಗಿ ತೆಗೆದುಕೊಳ್ಬೇಕು. ನಾನು ಏನಪ್ಪ ಅಂತಂದ್ರೆ, ನಾನು ಇದನ್ನು ಪ್ರೊಡಕ್ಟ್ ಡೆವಲಪ್ ಮಾಡಿದ ಮೇಲೆ ನಾನು ಮೊದಲಿನಿಂದ ಆಯಿತು, ನಾನು ಎಲ್ಲೆಲ್ಲಿ ಕಲಿತೇನೆ, ನಾನು ಯಾರ್ಯಾರು ಎಲ್ಲರ ಹಿಂಬಲ್ಲಿ ಕಾಂಟ್ಯಾಕ್ಟ್, ಮೊದಲು ಅದೇ ನೀವು ಅದೇನೆ, ನಾನು ಏನೋ ಒಂದು ಸ್ಟೆಪ್ ತೊಗೋಬೇಕಿದ್ರೆ ಒಂದಿಷ್ಟು ಮಂದಿ ಸಜೆಷನ್ಸ್ ತೊಗೋತೇನೆ. ಯಾಕಂತಂದ್ರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾವು ಮುಂದಿದ್ದು ತೊಗೋಬೇಕು. ಸೊ ಎವ್ರಿ ಪ್ರೊಡಕ್ಟ್ ನಾನೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಕೇಳ್ಕೊತಿರ್ತೀನಿ. ಆಮ್ಯಾಗ ನಾನು ನಮ್ಮ ಬಸವೇರ್ ಸಿಂಗ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕನೆಕ್ಷನ್ ಈಗಲೂ ಅದ ನಾನು. ಸೊ ಅಲ್ಲಿ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ದು ಹಿಂಗೆ ಮಾಡತ್ತೆ ಹಿಂಗೆ ಮಾಡತ್ತೆ. ಅವಾಗ ನಮ್ಮ ಸರ್ ಏನಂತಂದ್ರು, ಇಲ್ಲ ನೀನು ಇದಕ್ಕೆ ಪೇಟೆಂಟ್ ತೊಗೊಳಬೇಕಂತಂತಂದ್ರೆ, ಇಲ್ಲರಿ ಸರ್ ಅದನ್ನು ತೊಗೋಬೇಕಂತ ಮಾಡತ್ತೀನಿ, ಬಟ್ ಆಗೋತು ಭಾಳ ಹಾಕಿದೆ ಅಂತಂದ್ರೆ. ಅವಾಗ ಏನು ಹೇಳಿದ್ರು, ಅವರು ನಮ್ಮ ಡಿಪಾರ್ಟ್ಮೆಂಟ್ ಜೌಳಿಗೆ ಸರ್ ಅಂತಂದ್ರೆ, ಅವ್ರನ್ನಾಗಿ ಮಾತಾಡಿದ್ದೆ. ಅವರು ನಮ್ಮಲ್ಲಿ ಒಬ್ಬರು ಬಯೋಟೆಕ್ನಾಲಜಿ HOD ಇದ್ದಾರೆ ಬಾಗಲಕೋಟೆ ಕಾಲೇಜ್ ಒಳಗೆ, ಭಾರತಿ ಮೇಡಮ್ ಅಂತ, ಅವ್ರು ಕನೆಕ್ಟ್ ಮಾಡಿಕೊಟ್ರು. ಅವ್ರಿಗೆ ಮಾತಾಡಿದೆ, ಇಲ್ಲಿ ಅವರು ಒಂದು 3-4 ಪೇಟೆಂಟ್ ತೊಗೊಂಡಿದ್ರು. ಅವ್ರಿಗೆ ಯಾರು ಪೇಟೆಂಟ್ ಕೊಟ್ಟರು ಅವ್ರ ನಂಬರ್ ನಮಗೆ ಕೊಟ್ಟರು. ಸೊ ಅವ್ರ ಹಿಂಬಲ್ಲಿ ಡಿಸ್ಕಷನ್ ಮಾಡಿದೆ, ಮತ್ತು ಬೇರೆ ಬೇರೆ ನಿಮ್ಮ ಡಿಸ್ಕಷನ್ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಎಲ್ಲಿಂದ ಅದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ಅವ್ರನ್ನ ಶರಣ್ ಬಸಪ್ಪ ಅಂತ ಅವರು. ಸೊ ಅವ್ರ ಹಿಂಬಲ್ಲಿ ಮಾತಾಡಿದ್ನಿ, ಅವ್ರು ಏನಂದ್ರೆ, ಇಲ್ಲರಿ ನೀವು ಇಷ್ಟೊಂದು ಚಲೋ ಮಾಡತ್ತೀರಿ. ಅವ್ರು ಏನು ಹೇಳಿದ್ರು, ನೋಡು ನಾವು ಪೇಟೆಂಟ್ ಸಿಗುವಂಗೆ ನಿಮಗೆ ಅಲ್ಲಿ ಕೊಡ್ತೀವಿ, ಬಟ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಬಟ್ ನಂದೊಂದು ಏನು ಆಸೆ ಅಂತಾರೆ, ಇಂಥ ಒಂದು ವಸ್ತುವಿಗೆ ನಾವು ಪೇಟೆಂಟ್ ಕೊಡಿಸಿದ್ರೆ ನಾವು ಇಟ್ಟು ಮಾಡಿದ ಸಮಾಜಕ್ಕೆ ಸಮಾಧಾನ ಆಗುತ್ತೆ ಅಂತ ಅದೊಂದು. ಆಯ್ತು, ಹಾಕಿದ್ವಿ ಪೇಟೆಂಟ್ಸ್. ಆಯ್ಕೆ ಆಲ್ಮೋಸ್ಟ್ 1-1.5 ವರ್ಷ ಹೋಗುತ್ತೆ ಅದು. ಫಸ್ಟ್ ನಿಮ್ದೆಲ್ಲ ಫೈಲ್ ಬಂದು ಅದಾಗೆಲ್ಲ ಪ್ರೊಸೀಜರ್ ಇರ್ತದೆ. 1.5 ವರ್ಷ ಆದ್ಮ್ಯಾಗ ನಮ್ದು ಫಸ್ಟ್ ಒಂದು VC ಆಗುತ್ತದೆ. ಅಲ್ಲ ಎಲ್ಲ ಡಾಕ್ಯುಮೆಂಟ್ ಸಪ್ಲೈ ಮಾಡ್ಕೊಂತಿರ್ತೀವಿ. ಆ ಒಂದು ಟೈಮ್ ಅಂದ್ಮ್ಯಾಗ ನಮಗೆ VC ಕರೀತಾರೆ. ಸೊ ಆ ಸ್ಟೇಜ್ ಬರಬೇಕಂದ್ರೆ 2 ವರ್ಷ ಹೋಯ್ತು. ಸೊ 2 ವರ್ಷ ಹೋದಾಗ ಒಮ್ಮೆ VC ಕರೆದ್ರು ಅವ್ರು, ಮೇಡಮ್ ಅವ್ರ ಸರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಲು ಜಾಯ್ನ್ ಆದ್ವಿ ಎಲ್ಲ ಆದ್ವಿ, VC ಆಯ್ತು ಎಲ್ಲ ಅಥವಾ ಡಾಕ್ಯುಮೆಂಟ್ ಕೊಟ್ಟಿವಿ. ಆಮೇಲೆ ಅವರು ಒಂದು ದಿವಸ ನಮಗೆ ಸರ್ ಹೇಳಿದ್ರು, ಸರ್ ನಮ್ಮ ಪಪ್ಪಸ್ ಇಲ್ರಿ ನಿಮ್ದು ಪೇಟೆಂಟ್ಸ್ ರಿಜೆಕ್ಟ್ ಆಗ್ಯದ, ಇಂತಿಂತಲ್ಲ ಕ್ಲಾಸ್ ಮ್ಯಾಗ ರಿಜೆಕ್ಟ್ ಮಾಡ್ರಿ. ಅವಾಗ ಸರ್ಗೆ ಅಂದ್ ಹೆಂಗೆ ಮಾಡೋದು, ಇಲ್ಲ ನಾವು ಇದಕ್ಕೆ ರಿಪ್ಲೈ ಬರಿತೀವಿ ಮಾಡಿವೆ ಅಂದ್ ಹೆಂಗೆ ಮಾಡೋದ್ರಿ ಅವರಿಲ್ಲ ಇದಕ್ಕೆ ಹೊಳೆ ಮತ್ತೆ ಅಮೌಂಟ್ ಹಾಕಬೇಕು ರಿಪ್ಲೈ ಆಯ್ತು ಅವ್ರಿ ಅಂತ ಹೇಳಿದೆ ನಾನು. ಆಯ್ತು, ಅವ್ರಿಗೆ ಅಮೌಂಟ್ ಪೇ ಮಾಡಿ ರಿಪ್ಲೈ ಮಾಡ್ರು, ರಿಪ್ಲೈ ಬರೆದ್ರು ಅವ್ರು, ರಿಪ್ಲೈ ಬರೆದ್ರು ಮತ್ತೊಮ್ಮೆ ರಿಜೆಕ್ಟ್ ಮಾಡಿರೋ ಅವ್ರು. ಅವಾಗೇನಂದ್ರೆ ಸರ್ ಅವರು, ಇಲ್ರಿ ಮತ್ತೆ ರಿಜೆಕ್ಟ್ ಆಗೈತೆ ಅಂತಾರೆ. ಆಯ್ತು ಬಿಡ್ರಿ ಸರ್, ಮತ್ತೆ ಇನ್ನೇನು ನಮ್ದೇನು ಬರೋದಿಲ್ಲ ಅಂತೇಳಿ ನಾವು, ಇಲ್ರಿ ಆದ್ರೂ ಅದಕ್ಕೆ ಅಮೌಂಟ್ ಹಾಕಿ ಮಾಡೋದದ ನಾ ಹೇಳ್ತೇನೆ ನಿಮ್ಗೆ ಅಂತಂದ್ರು ಮುಗಿತು ಬಿಟ್ಟು. ಸೊ ನಾವೇನಕ್ಕೊಂತೀವಿ, ಇನ್ನೇನು ಪೇಟೆಂಟ್ ಬರೋದಿಲ್ಲಪ್ಪ ಅಂತ ಸುಮ್ ಬಿಟ್ವಿ. ನೀವು ಬಿಲೀವ್ ಮಾಡೋದಿಲ್ಲ, ಪಾಪ ಅವ್ರು ನಮ್ಗೆ ಯಾರು ಪೇಟೆಂಟ್ ಏಜೆಂಟ್ ಇದ್ರಲ್ಲ ಅವ್ರು ಸ್ವತಃ ತಮ್ಮ ರೊಕ್ಕ ಹಾಕಂದ್ರೆ ರೀಅಪೀಲ್ ಹೋಗಿದ್ರು ಅವ್ರು. ರೀಅಪೀಲ್ ಹೋಗಿದ್ರು ಹೊಳ್ಳಿ ಒಂದು 6 ತಿಂಗಳಂದಾಗ ಅವ್ರ ಕಾಲ್ ಮಾಡಿ, ಇಲ್ರಿ ನಿಮ್ದು ಹೊಳ್ಳಿ ರೀಶೆಡ್ಯೂಲ್ ಆಗ್ಯದ VC ಅಂತಂದ್ರೆ. ಸರ್ ಮತ್ತೆ ಹಂಗಿಲ್ಲ, ನಾನು ಹಾಕಿದ್ ಅವ್ರು ನಮ್ಗೆ ಹೇಳಿರಕ್ಕೆ ರೊಕ್ಕ ಆಮೇಲೆ ರೊಕ್ಕ ಇಸ್ಕೊಂಡ್ರು ಪಾಪ ಅಂದ್ರೆ, ಅವ್ರಿಗೂ ನಮ್ಮಂದ ಇಂಥ ಒಂದು ವಸ್ತುಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರದೊಂದು ಆಸೆ ಇತ್ತು. ಸೊ ಆಮೇಲೆ ಏನಾಯ್ತು, ಹೊಳಿ VC ಕರೆದ್ರು, VC ಜಾಯ್ನ್ ಆಗಿದ್ದು. ಅವಾಗ ಚಲೋ ತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ. ಯಾಕೆ ಅವ್ರು ಏನೇಕೆ ಅದು ಗೊತ್ತಿತ್ತು ಅಂದ್ರೆ ರೆಡಿ ಮಾಡಿದ್ವಿ. ಸೊ ಡಾಕ್ಯುಮೆಂಟ್ ಸಪ್ಲೈ ಮಾಡಿದ್ವಿ. ನಾವು ಒಂದು ಏನಾದ್ರಾಗ ಚಲೋ ವಿಚಾರ ಮಾಡಿದ್ವಿ ಅಂತಂದ್ರೆ, ನಾವು ಏನು ನಮ್ಮ ಪ್ರಾಡಕ್ಟ್ ಚಲೋ ಅದು ಎಷ್ಟು ಎಕ್ಸಿಬಿಷನ್ ಮಾಡ್ತಿಲ್ಲ, ಐ ಯೂಸ್ ಟು ಕಲೆಕ್ಟ್ ದ ಫೀಡ್ಬ್ಯಾಕ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಪ್ರತಿ ವರ್ಷ ಎಲ್ಲಿ ಹೋಗಿ ಯಾವುದೇ ಎಕ್ಸಿಬಿಷನ್ ಕಲೆಕ್ಟ್ ಮಾಡ್ತಿದ್ವಿ, ಅವನ್ನೆಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಸೊ ಎಟ್ ದ ಟೈಮ್ ಆಫ್ ಪೇಟೆಂಟ್ಸ್ ಅವ್ರು ಕೇಳಿದ್ರು ನಮ್ಗೆ, ಅವಾಗ ನಮ್ಮ ಕಡೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ. ಸೊ ಅದೊಂದು ನನ್ನ ಮುಖ್ಯವಾಯಿತು. ಆಮೇಲೆ ನನಗೊಂದು ಗೊತ್ತಾಯ್ತು, ಪೇಟೆಂಟ್ಸ್ ಹೋಗ್ಬೇಕಿದ್ರೆ ಯು ಶೆಡ್ ಹ್ಯಾವ್ ದ ವೆರಿ ಗುಡ್ ಡಾಕ್ಯುಮೆಂಟೇಷನ್. ನಾನು ಮಾಡ್ಕೊಂಡಿಟ್ಟಿದ್ದೆ, ನನ್ನ ನಸೀಬ್ ಚಲೋ ನನಗೆ ಪೇಟೆಂಟ್ ಬಂತ. ಕರೆ ಆ ಒಂದು ಡಾಕ್ಯುಮೆಂಟ್ ನಾವು ಚೆನ್ನಾಗಿ ಇಟ್ಕೊಂಡಿದ್ದು ನಾವು ಪೇಟೆಂಟ್ ಬಂತು. ಸೊ ಯಾವಾಗ ಅವರು ನಾವು ಎಲ್ಲ ಮಾಡಿದ್ವಿ, ಒಂದು ದಿವಸ ನೈಟ್ ಆಲ್ಮೋಸ್ಟ್ ಒಂದು 9:30-10 o'clock ಆಗಿತ್ತು, ಸರ್ ಮೆಸೇಜ್ ಹಾಕಿದ್ರು ನನಗೆ. ಅವರು ಏನು ನೋಡಿದ್ನೆ ಪೇಟೆಂಟ್ ಸರ್ಟಿಫಿಕೇಟ್, ಅವಾಗ ಇಷ್ಟು ಖುಷಿ ಆಯ್ತಲ್ಲ. ಈ ಒಂದು ನಮ್ಮ 9 ವರ್ಷ ಜರ್ನಿಗೆ ಆವಾಗೊಂದು ಸಾರ್ಥಕತೆ ಆಗೈತೆ ಅನಿಸ್ತು. ಆಮೇಲೆ ನಮಗೆ ಪೇಟೆಂಟ್ ಬಂದ ನಾವು ಆ್ಯಕ್ಚುಲಿ ಜಾಸ್ತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಈ ಲಾಸ್ಟ್ ಇಯರ್ ಏನು ಅಧಿವೇಶನ ಇತ್ತಲ್ಲ ಅಲ್ಲಿ ಬೆಳಗಾವಿನಾಗ, ಆ ಟೈಮ್ನಾಗ ನಮಗೆ ಪೇಟೆಂಟ್ ಸಿಕ್ಕದ ಅಂತೇಳಿ ನಾವು ಸ್ವಲ್ಪ ಎಲ್ಲ ಬ್ಯಾನರ್ಲ್ಲಿ ಹಾಕಿ ತೋರಿಸಿದ್ವಿ. ಆಮೇಲೆ ನಮಗೆ ಮೀಡಿಯಾದಂಥ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಆಮೇಲೆ ಈ ಟಿ ವಿನವ್ರು ಕವರೇಜ್ ಕೊಟ್ಟರು, ಆಮೇಲೆ ಕೆಲವೊಂದಿಷ್ಟು ಜನ ಆರ್ಟಿಕಲ್ ಬರೆದ್ರು. ಆವಾಗಿಂತ ನಮಗೆ ಈ ಪೇಟೆಂಟ್ ಬಂತು. ಆ ಕ್ಷಣವನ್ನು ನಮ್ಮ ಜೀವನದ ಒಂದು ಮಧುರ ಕ್ಷಣ. ಯಾಕಪ್ಪ ಅಂತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತದ. ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದರೆ ನಮ್ಮ ಫ್ಯಾಮಿಲಿ, ನನ್ನ ಪತ್ನಿ, ನಮ್ಮ ಸ್ನೇಹಿತರು. ಯಾಕಂದ್ರೆ ಇಂಥ ಒಂದು ಯಾವುದೋ ಒಂದು ನಾವು ವಿಷಯಗಳನ್ನ ಕೈ ಹಾಕಿ ಅದರಲ್ಲಿ 9 ವರ್ಷ ತನಕ ರಿಸರ್ಚ್ ಮಾಡಿದೆಲ್ಲ ಮಾಡಿ ಮುಂದೆ ಬಂದು ಅದಕ್ಕೊಂದು ಸಕ್ಸಸ್ ತಗೋತೀವಪ್ಪ ಅಂತ ನಮ್ಮ ಹಿಂಬಾಲಿ ಇರುವಂಥವ್ರು ಅವತ್ತು ನಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮದು ಒಂದು ದೇವರ ಕೃಪೆ ಅಂತೇನಿ. ಸೊ ಆ ಒಂದು ಕಾರಣದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡೇವಿ. ಆಮೇಲೆ ನಮಗೊಂದು ಹೆಮ್ಮೆ ಏನಪ್ಪ ಅಂದ್ರೆ ನಾವು ಬೈಲ್ ಹೊಂಗಲ್ದೊಳಗೆ ಇಂಥ ಒಂದು ಪುಸ್ತಕ ನಾವು ಪೇಟೆಂಟ್ ತೊಗೊಂಡೇವಲ್ಲ, ಇದನ್ನು ತುಂಬ ಖುಷಿ ಕೊಡ್ತದೆ ನಮ್ಗೆ.
1: ಸರಿ, ತಾವು ಒಬ್ಬ ಯಶಸ್ವಿ ಉದ್ಯಮಿ ಅಂತ ಗೊತ್ತು. ಒಬ್ಬ ಯಶಸ್ವಿ ಉದ್ಯಮಿ ಅಂದ ತಕ್ಷಣ ಕೆಲಸ ಕೊಟ್ಟಿರ್ತಾರೆ ಜನಕ್ಕೆ. ಅಂಥದ್ರಲ್ಲಿ ಒಂದು ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಾಂಪ್ರದಾಯಿಕ ರುಚಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಾವು ತರಬೇತಿಯನ್ನು ನೀಡ್ತೀರಾ. ಅವರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡೋದಾದ್ರೆ
0: ನೋಡ್ರಿ, ನಾನು ಒಬ್ಬ ಉದ್ಯಮಿ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಗಿದ್ದು ನಾವು ಪೇಪರ್ ಕ್ಯಾರಿ ಬ್ಯಾಗ್ ಸ್ಟಾರ್ಟ್ ಮಾಡಿದ ಮ್ಯಾಗ. ಆಮ್ಯಾಗ ಇದ್ರಾಗ ಒಂದು ವಿಷಯ ಹೇಳ್ಬೇಕಂದ್ರೆ 2008 ಈ ನಮ್ಮ ಭಾರತ ದೇಶದೊಳಗೆ ಈ ನಮ್ದೇನು ತೆಳಗ ಸೌತ್ ಇಂಡಿಯಾ ಬರ್ತದಲ್ಲ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಅಂಡಮಾನ್, ನಿಕೋಬಾರ್, ಇದೆಲ್ಲ ಈ ಒಂದು ಸೌತ್ ಝೋನಿಗೆ ಒಂದು ಯಂಗ್ ಎಂಟರ್ಪ್ರಿನರ್ ಅವಾರ್ಡ್ ಅಂತ ಒಂದು ಇದನ್ನ ಅವಾರ್ಡ್ ಇತ್ತು 2008. ಆವಾಗ ನಾನು ಇಲ್ಲೇ ಸಿಂಧ್ ಆರ್ ಸಿಟಿ ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅವ್ರು ನನ್ನ ನಾಮಿನೇಟ್ ಮಾಡಿದ್ರು. ಆ ಒಂದು ಕಾಲದ 2008 ಈ ಒಂದು ಈ ಸೌತ್ ಇಂಡಿಯನ್ ಇದ್ರಾಗ ಲಾಸ್ಟ್ 10 ಫೈನಲಿಸ್ಟ್ನೊಳಗೆ ನಾನು ಒಬ್ಬಿದ್ದೆ. ಆವಾಗ ನಮ್ಮನ್ನೆಲ್ಲ IIM ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರೆಲ್ಲ ಬಂದು ನಮ್ಮ ಇಂಟರ್ವ್ಯೂ ಮಾಡಿದ್ರು. ಸೊ ಅವಾಗೇನಾಯ್ತು, ಜನರಿಗೆ ಇಲ್ಲ ಇಂಥವ್ನ ಅಂತ ಗೊತ್ತಾದ್ಮೇಲೆ ನಮ್ಗೆ ಈ ಒಂದಿಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಂಧ್ ಆರ್ ಸಿಟಿ ಆಯ್ತು, ರೂಟ್ ಶೆಡ್ ಆಯ್ತು, ಆಮ್ಯಾಗ ನಮ್ಮ ಜಿಲ್ಲಾ ಪಂಚಾಯತ್ ಆಯ್ತು, ಇಂಥರಲ್ಲಿ ನಮ್ಗೆ ಏನು ಮಾಡೋ ಟ್ರೈನಿಂಗ್ ಕರಿತಾ ಇದ್ರೆ. ಆವಾಗ ನಾನು ಎಷ್ಟೋ ಮಹಿಳಾ ಸ್ವಲ್ಪ ಗ್ರೂಪಿಗೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ನಮ್ಮದು ಮಹಿಳಾ ಒಂದು ಘಟಕ, ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಎಲ್ಲ ಕೆಲಸಗಾರ ಮಹಿಳೆಯರೇ. ಸೊ ನಾವು ಯಾವಾಗ ಟ್ರೈನಿಂಗ್ ಕೊಡಕ್ಕೆ ಹೋದಾಗ ಅವ್ರಿಗೆ ಏನು ಅಂತ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಅದು ಭಾಳ ಖುಷಿ ಪಡ್ತಾರೆ ಅವ್ರು. ಯಾಕಪ್ಪ ಅಂದ್ರೆ ಇವನ್ನೆಲ್ಲ ನಾವು ಜೀವನದ ನಮ್ಮ ಘಟ್ಟಗಳು ಅನುಭವಿಸಿ ಬಂದಿದ್ದೆ, ನಾವು ಕಷ್ಟವನ್ನು ಅನುಭವಿಸಿವಿ, ಸುಖವನ್ನು ಅನುಭವಿಸಿವಿ. ಸೊ ಅದನ್ನು ಯಾವಾಗ ನಾ ಹೇಳ್ತೀನಿ ಅವ್ರು ಭಾಳ ಖುಷಿ ಪಡ್ತಾರೆ. ನೀವು ನಂಬುವುದಿಲ್ಲ, ನಾ ಯಾವ ಟ್ರೈನಿಂಗ್ ಕೊಡಕ್ಕೆ ಹೋಗಿರ್ತೀನಲ್ಲ ಅವ್ರು ಇಷ್ಟು ನೆನಪಿಟ್ಕೊಂಡಿರ್ತಾನೆ, ಎಲ್ಲೋ ಭೇಟಿಯಾಗಿರ್ತಾನೆ, ಮಾತಾಡ್ಸಾರಿಲ್ಲ ಸರ್ ನೀವು ನಮ್ಗೆ ಟ್ರೈನಿಂಗ್ ಕೊಡಕ್ಕೆ ಬಂದಿರಿ, ನನಗೆ ಗೊತ್ತಿರೋದಿಲ್ಲ ಅವ್ರು. ಯಾಕೆ ಅಂತಂದ್ರೆ ನಾವೊಂದು ಕೊಟ್ಟಂಥ ಟ್ರೈನಿಂಗಿಂದ ಕೆಲವೊಂದು ಅಂಶಗಳು ಅವ್ರ ಜೀವನದಾಗ ಅಳವಡಿಸ್ಕೊಂಡಿರ್ತಾರೆ, ಅವ್ರು ಮುಂದೆ ಬಂದಿರ್ತಾರೆ, ಅವ್ರು ಅದನ್ನು ಖುಷಿ ಪಡ್ತಾರೆ. ಅದಕ್ಕೆ ಅದನ್ನು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಎಷ್ಟೋ ಜನ ನನಗೆ ಗೊತ್ತಿರಲ್ಲ ಒಂದು 10-15 ವರ್ಷ ಆದಮೇಲೆ ಫೋನ್ ಹಚ್ಚಿ ಹೇಳ್ತಾರೆ, ಇಲ್ಲರಿ ಸರ್ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮಿಂದ ನಾವು ಮುಂದೆ ಬಂದ್ವಿ ಅಂತ. ನಮ್ದು ಒಂದೇ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನೋಡ್ರಿ, ನೀವೆಲ್ಲರೂ ಅಂತೀರಿ ಥಿಂಕ್ ಲೋಕಲಿ ಗೋ ಗ್ಲೋಬಲಿ ಅಂತ ಹೇಳ್ತೀರಿ, ಮಹಿಳೆಯರ ಸಬಲೀಕರಣ ಮಾಡ್ಬೇಕಂತೀರಿ, ನಮ್ಮ ರೈತರನ್ನ ನಮ್ಮ ಮುಂದೆ ತರಬೇಕಂತೀರಿ, ಎಲ್ಲರೂ ಅಂತೀರಿ, ಬರ್ ಪ್ರಾಕ್ಟಿಕಲ್ ಆಗಿ ಮಾಡೋರು ಬೇಕಲ್ಲ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಂದೇವಿ, ಆದ್ರೂ ನಮಗೆ ಒಂದಷ್ಟು ಸಹಾಯಗಳು ಸಿಗುವುದಿಲ್ಲ. ಆದ್ರೂ ನಾವು ಎಲ್ಲಿ ಹಿಂದಕ್ಕೆ ಬಿಟ್ಟಿಲ್ಲ, ಮುಂದೆ ಸಹಾಯ ಮಾಡ್ತಾರಲ್ಲ ಗೊತ್ತಿಲ್ಲ. ಒಂದು ನಮ್ಮದೊಂದೇನು ಪರಿಶ್ರಮ, ನಮ್ದೊಂದೇನು ಆಸೆ ಅದ, ನಮ್ದೊಂದೇನು ಕನಸದ, ಅದನ್ನ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ಕೆಲವೊಂದಿಷ್ಟು ಜನ ಭಾಳ ಸಹಾಯ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆ ಆದಂಥ ಒಂದು ಸಹಾಯವನ್ನು ನಮಗೆ ಎಷ್ಟೋ ಜನ ಕೈ ಚಚ್ಚಿದ್ದಾರೆ, ಅದನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಸೊ ನಮ್ದು ಒಂದೇ ಮೂಲ ಉದ್ದೇಶ, ನಮ್ಮ ಗ್ರಾಮೀಣ ಸೊಗಡ ಆಯ್ತು, ನಮ್ಮ ಗ್ರಾಮೀಣ ಒಂದು ಉದ್ಯಮ ಆಯ್ತು, ಗ್ರಾಮೀಣ ಮಹಿಳೆ ಆಯ್ತು, ನಮ್ಮ ಈ ಒಂದು ಕಾನ್ಸೆಪ್ಟ್ ಏನದ ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂಟಾ ಇದ್ದೀವಿ. ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂತೀವಿ, ನಮ್ಮ ಭಾಳ ಜನ ಸಪೋರ್ಟ್ ಮಾಡತ್ತಾರ. ಖರೆ ಈ ಇನ್ನೂ ನಮಗೆ ಬೇಕಾದಂಥ ಒಂದು ಸಹಾಯ ಸಹಕಾರ ಸಿಕ್ಕರೆ ನೀವು ಬಿಲೀವ್ ಮಾಡೋದಿಲ್ಲ, ಇನ್ನೊಂದು 5-6 ಎಲ್ಲರೂ ನಮ್ಮ ಈಗಾಗಲೇ ಬಯಲು ಅನ್ಕೊಂಡು ನೋಡುವಂಗೆ ಮಾಡೇವಿ, ಇನ್ನೂ ಭಾಳ ನೋಡುವಂಗೆ ಮಾಡ್ತೀವಿ ನಾವು.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನು ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರ್, ಈಗ ಗ್ರಾಮೀಣ ಪ್ರದೇಶದ ಯುವಕರು ಉದ್ಯಮ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದ್ರೆ ತಮ್ಮ ಸಲಹೆ ಏನು ಅಂತ
2: ನೋಡಿ. ಗ್ರಾಮೀಣ ಕ್ಷೇತ್ರದ ವ್ಯಕ್ತಿಗಳಾಗಲಿ, ನೀವು ಸಿಟಿಯಲ್ಲಿ ಕಳೆದವರಲ್ಲಿ ಯಾರಾಗಲಿ, ಉದ್ಯಮಕ್ಕೆ ಯಾಕೆ ಬರಬೇಕಪ್ಪ ಅಂತಂದ್ರೆ ನೋಡ್ರಿ, ಈಗ ಏನಾಗ್ತದೆ, ನಿಮಗೆ ಯಾವುದೇ ಕಂಪ್ನಿ ಆಗಲಿ, ಎಲ್ಲೇ ಆಗಲಿ, ನಮ್ಮ ದೇಶದಾಗಲಿ, ವಿದೇಶದೊಳಗೆ ಎಲ್ಲೇ ಆಗಲಿ, ನಿಮಗೆ ಕೊಡೋದು ನಿಮ್ಮ ಒಂದು ಟ್ಯಾಲೆಂಟಿಗೆ ಕೊಡ್ತಾರೆ. ಆಮೇಲೆ ನಾವು ನಮ್ಮ ಊರನ್ನು ಯಾಕೆ ಉಳಿಸ್ಕೊಂಡಿವಿ ಹೇಳ್ತೇನೆ ರೀ. ನೋಡಿರಿ, ನೀವು ನಿಮ್ಮ ಪಾಲಕರು ಪೋಷಕರು ನಿಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡ್ತಾರೆ, ಚಲೋತಾಗಿ ಕಲಿಸ್ತಾರೆ, ಚಲೋ ನೌಕರಿ ಸಿಗ್ತದೆ. ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಪಾಲಕರು ಪೋಷಕರನ್ನು ಬಿಟ್ಟು ಬೇರೆ ದೇಶದೊಳಗೆ ಬೇರೆ ರಾಜ್ಯದಾಗ ಬೇರೆ ಒಳಗೆ ಏನೋ ನೌಕರಿ ಮಾಡೋಕೆ ಹೋಗ್ತೀರಿ. ಅವಾಗ ಏನಾಗಿಬಿಡ್ತದೆ, ಈ ಮನೆಯವ್ರಿಗೆ ಹೊರಗೆ ಒಮ್ಮೆ ಪಾಲಕರು ಏನು ಮಾಡ್ಬೇಕು, ಅವ್ರಿಗೆ ವಯಸ್ಸಾಗ್ತದಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಮೂಲಮಂತ್ರವಾಗಿ ನಾವು ನಮ್ಮ ಊರಾಗೆ ಯಾಕೆ ಮಾಡೇವಪ್ಪ ಅಂತಂದ್ರೆ, ನೋಡಿರಿ, ನಮ್ಮ ಊರು ಬೆಳಿಬೇಕು, ನಮ್ಮ ಪಾಲಕರು ಪೋಷಕರು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಅಂದ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಇಟ್ಟುಕೊಂಡು ನೋಡ್ರಿ, ಯಾವುದೋ ಒಂದು ಡಿಗ್ರಿ ಮುಗಿಸ್ತೀರಿ, ಯಾವುದೋ ಒಂದು ಪ್ರೊಫೆಷನ್ ಕೋರ್ಸ್ ಮುಗಿಸ್ತೀರಿ, ಆ ಮುಗಿಸಿದ ಮ್ಯಾಗ ಯಾವ ಒಂದು ಲೈನ್ ನೀವು ಚೂಸ್ ಮಾಡ್ತಾ ಹಂಗೆ ನಿಮ್ಮ ಜೀವನ ಬೆಳೀತದ. ನೀವು ಮೊನ್ನೆಕ ಮೂದ್ಗಳು ನೀವು ಹೊರಗೆ ಹೋಗೋ ಬೇರೆ ದೇಶಕ್ಕೆ ಹೋಗೋ ಲೈನ್ ರೀ, ಬೇರೆ ದೇಶಕ್ಕೆ ಹೋಗಿಬಿಡ್ತೀವಿ, ಹಳ್ಳಿ ಬರ್ದಂಗೆ ಹೋಗ್ತೀರಿ ನೀವು. ನೀವು ಇಲ್ಲಪ್ಪ, ನಾ ಮಾಡಿದ್ದು ಇಲ್ಲೇ ಮಾಡ್ಬೇಕಂತ ಸಾಧನೆ ಮಾಡಕ್ಕಿಂತ ಇಲ್ಲೇ ಸಾಧಿಸ್ಬೋದು. ನಾವಿನ್ನೂ ಏನ್ರಿ, ಭಾಳ ಒಂದು ಸಣ್ಣ ಮಟ್ಟದಾಗದೇವು, ಇನ್ನೂ ನಾವು 0.1% ಬೆಳೆದಿಲ್ಲ. ಇಲ್ಲಿ ನಮ್ಮಕ್ಕಿನ ಎಂತೆಂಥವ್ರು ಬೆಳೆದು ಎಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲೇ ಬೆಳಗಾವಣೆ ಆಗದವು. ದೇ ಆರ್ ಸೆಲ್ಲಿಂಗ್ ಆಲ್ ಓವರ್ ವರ್ಲ್ಡ್, ಬಟ್ ದೇ ಕೇಮ್ ಫ್ರಮ್ ದ ರೂರಲ್ ಏರಿಯಾ. ಮತ್ತು ಇನ್ನೂ ನಾ ಸ್ವಲ್ಪ ಇಂಜಿನಿಯರಿಂಗ್ ಅರ ಕಲ್ತೀನಿ, ಒಂದಿಷ್ಟು ಜನ ಬರೀ SSLC PUC ಮಾಡಿ ಅವ್ರು ಎಷ್ಟು ಸಾಧನೆ ಮಾಡ್ರಂದ್ರೆ, ಯಾವ ಪ್ರೊಫೆಷನಲ್ಸು ಮಾಡೋಕಿನ ಅಷ್ಟು ಸಾಧನೆ ಮಾಡಿದ್ರು. ಇಂಥವ್ರು ನಾವು ಪ್ರೇರಣೆ ಆಗಿ ತೊಗೋಬೇಕು. ಅದು ಪ್ರೇರಣೆ ಆಗಿ ಯಾವಾಗ ಬರ್ತದಂತ ಅಂಥವ್ರ ಆತ್ಮಚರಿತ್ರೆ, ಅಂಥವ್ರ ಸ್ಟೋರಿಗಳು ನಾವು ಕೇಳಬೇಕು, ನಾವು ನೋಡಬೇಕು, ನಾವು ಅನುಭವಿಸ್ಬೇಕಾದ. ನಾವು ಹಂಗೆ ಮಾಡೋದಿಲ್ಲ, ನಾವು ಹೊರಗಿನ ದೇಶದ ನೋಡ್ತೇವೆ, ಹೊರಗಿನ ದೇಶದ ಅನುಭವಿಸ್ತೇವೆ. ಅದು ನಮ್ಮಲ್ಲಿರುವಂಥ ಮೂಲ ಕೊರತೆ. ನಮ್ಮ ಯುವಕರು ಏನು ಮಾಡಬೇಕು, ಹೌದಪ್ಪ ನಾ ಇಲ್ಲೇ ಕಲ್ತೀನಿ, ಇದರಿಂದ ಏನು ಮಾಡಬೇಕು ಅನ್ನೋದು ವಿಚಾರನೆ ರಗಡು, ಇಲ್ಲೂ ರಗಡು ಆಪ್ಷನ್ಸ್. ಬಿಕಾಸ್ ಭಾರತ ದೇಶದೊಳಗೆ 140 crore ಜನ ಅದಾರ, ಬೇರೆ ದೇಶದವ್ರು ಎಲ್ಲ ತಯಾರು ಮಾಡಿ ತಂದು ನಮ್ಮಲ್ಲೇ ಮಾರ್ತಾರೆ. ನಾವು ನಮ್ಮಲ್ಲೇ ಎದ್ಕೊಂಡು ನಮ್ಮಲ್ಲಿ ಏನೋ ಮಾಡೋದಲ್ಲ, ನಾವು ಮಂದಿ ತಗೋತೇವೆ. ಸೊ ಆ ಒಂದು ಏನು ಗ್ಯಾಪ್ ಅದಲ್ಲ, ಅದನ್ನು ನಾವು ಏನು ಮಾಡ್ಬೇಕಾಗದ, ಕಣ್ಣು ಹಿಡ್ಕೊಂಡು ನಾವು ಕೊಡಬೇಕಾದ. ನೀವು ಹೇಳಿದ ಹುಣಸೇಹಣ್ಣಿನ ಒಂದು ನಾವು ಒಂದು ಅಪಾರ್ಚುನಿಟಿ ಆಗಿ ತೊಗೊಂಡಿವಿ ಅದನ್ನು. ಯಾಕಪ್ಪ ಅಂದ್ರೆ ನೋಡ್ರಿ, ಹುಣಸೇಹಣ್ಣಿಗೆ ಯಾಕೆ ಕಿಮ್ಮತ್ತಿಲ್ಲಿ ಹೇಳ್ತೇನೆ ರೀ ನಿಮಗೆ. ಹುಣಸೇಹಣ್ಣು ನೋಡ್ರಿ, ರಸ್ತದಾಗ ಸಿಗ್ತದೆ, 100-150 rupees ಕಿಲೋ ಸಿಗ್ತದೆ. ಆ ಗಿಡಕ್ಕೆ ಕೊಮ್ಮೆ ಒಬ್ಬ ರೈತ ನೀರು ಹಾಕಲು, ಒಬ್ಬ ಮನುಷ್ಯ ನೀರು ಹಾಕಲು, ಒಬ್ಬ ಎಣ್ಣೆ ಹೊಡಿದಿಲ್ಲ, ತನ್ನ ತಾನಾ ಬೆಳೀತದೆ, ತನ್ನ ತಾನಾ ಹಣ್ಣು ಕೊಡ್ತದೆ. ನಾವು 100 rupees ಕೊಟ್ಟು ತಂದಂಥ ಹುಣಸೆಯನ್ನು 1 ವರ್ಷ ಆದರೂ ಉಪಯೋಗ ಮಾಡೋದಲ್ಲ, ಹಂಗೆ ಡೆಬ್ಬೆ ಆಗಿರ್ತದೆ. ನೀವು ಒಂದು ದಿವಸ 5,000, 10,000, 20,000 rupees ಕೊಟ್ಟು ತಂದದಲ್ಲ, 5 minutes ಖಾಲಿ ಮಾಡ್ತೀರಿ. ನೋಡ್ರಿ, ನಿಸರ್ಗ ಏನು ಮಾಡಿಬಿಟ್ಟದ ಅಂದ್ರೆ ನಮಗೆ ಯಾವುದೇ ಒಂದು ವಸ್ತುವಿನ ಕೊರತಿಲ್ಲ. ಪ್ರಾಣಿ ಪಕ್ಷಿ ಎಲ್ಲರ ದವಾಖಾನೆ ಹೋಗಿ ಬದುಕ್ತಾವೇನ್ರಿ? ನಾವೇನು ತಿಳ್ಕೊಂಡ್ಬಿಟ್ಟೇವಿ, ನಮ್ಮ ಆರೋಗ್ಯ ಇರೋದು ದವಾಖಾನೆ ಒಳಗೆ ಮೆಡಿಕಲ್ ಶಾಪ್ ಒಳಗೆ ಅಂತ ತಿಳ್ಕೊಂಡ್ಬಿಟ್ಟೇವಿ. ಈ ಒಂದು ಪರಿಕಲ್ಪನೆ ಹೋಗಬೇಕಾಗಿದೆ. ನಮ್ಮ ಒಂದು ಆರೋಗ್ಯ ಇರೋದು ನಮ್ಮ ಅಡಿಗೆ ಮನೆಯಲ್ಲಿ, ಆಮೇಲೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಆಹಾರ ಉತ್ಪನ್ನಗಳು ಹಣ್ಣುಗಳಲ್ಲಿದೆ. ನಾವು ಅದನ್ನು ಬಿಟ್ಟು ಪರತಂತ್ರ ಆಗ್ತದೆ, ಬೇರೆ ಬೇರೆ ಕಡೆ ಅಂತ ತಿನ್ನತ್ತೀವಿ. ಸೊ ಇಲ್ಲಿ ಎಷ್ಟೋ ಅಂಥ ಉದ್ಯಮಗಳ ಅವಕಾಶ ಅದ. ಈಗ ಎಷ್ಟೋ ಜನ ಮುಂದೆ ಬಂದಾರ, ಅವು ಇನ್ನೂ ಜನ ಬರಬೇಕು. ಯಾಕಂದ್ರೆ ಇಲ್ಲಿ ಭಾಳ ದೊಡ್ಡ ಪಾಪ್ಯುಲೇಷನ್ ಅದ, ಕಟ್ಟರು ಸಪ್ಲೈ ಮಾಡೋಕೆ ಒಬ್ಬರಿಂದ ಆಗೋದಿಲ್ಲ. ನೋಡ್ರಿ, ನಾವೇ ಇಷ್ಟೆಲ್ಲ ಹೇಳ್ತೇವೆ, ಹುಣಸೆ ಹಣ್ಣಿಗೆ 1 ದಿವಸಕ್ಕೆ 10 kilo ಊಟ ಮಾಡೋಕೆ ಸಾಧ್ಯ ಅದ ನಮ್ಗೆ ಈಗಿನ ಮಟ್ಟದಲ್ಲಿ. ಈಗ ನಮಗೆ ಒಂದು ದೊಡ್ಡ ರಿಕ್ವೈರ್ಮೆಂಟ್ ಬಂದ, ನಾವು ಎಷ್ಟೋ ಡೆವಲಪ್ಮೆಂಟ್ ಮಾಡತ್ತೇವೆ ಈಗ. ಸೊ ಇಂಥ ಅವಕಾಶಗಳನ್ನ ಹುಡುಕೋಬೇಕು ನಾವು. ಅದು ಯಾವಾಗ ಹುಡುಕಾಕ ಸಾಧ್ಯ, ನಮ್ಮಲ್ಲಿ ನಾವು ಅರಿತುಕೊಳ್ಬೇಕಲ್ಲ ಮೊದಲು. ಸೊ ಅರಿವು ನಮ್ಮ ಯೋಜನೆತೆಗೆ ಬರಬೇಕಾಗಿದೆ. ನೋಡ್ರಿ, ನೀವು ಏನಾಗೈತೆ ಹಂಗೆ ಹೇಳ್ತಾ, ನೀವು ಒಂದು ವಸ್ತು ಈಗ ನಮ್ದು ಹೇಳ್ತೇನೆ ಎಕ್ಸಾಂಪಲ್, ಹುಣಸೆಹಣ್ಣಿನ ಚಿಗಳಿರಪ್ಪ, ನಮ್ದು ನಮ್ಮಲ್ಲಿ ಏನು ಬರ್ತದೆ, ಮಿನಿಮಮ್ 10 rupees ಬರ್ತದೆ, ಆಮ್ಯಾಗ 60, ಆಮ್ಯಾಗ 300, ಈ ಥರ ಪ್ಯಾಕಿಂಗ್ ಇದೆ ನಮ್ದು. ನಮ್ಮಲ್ಲಿ ನಾವು ಹುಣಸೆಹಣ್ಣಿಗೆ ಎಕ್ಸಿಬಿಷನ್ ಎಷ್ಟು 10 rupees ಅಂದ್ರೆ, ಏ ನಮ್ಮ ಊರಾಗ 1 rupee ಸಿಗ್ತೈತೆ ಅಂತಾರೆ. ಅಂಗಡಿಗೆ ಹೋಗ್ತಾರೆ, ಡೇರಿ ಮೇಲೆ ಚಾಕ್ಲೇಟ್ ಎಷ್ಟು ರೀ, ಯಾವುದೋ ಒಂದು ಚಾಕ್ಲೇಟ್ ಇರಲಿ, ಅದ ಅಂತಲ್ಲಿ ಯಾವುದೋ ಒಂದು ಚಾಕ್ಲೇಟ್ ಇರಲಿ, 5 rupees 20 rupees ಕೊಡ್ತಕೋತಾರೆ. ಒಂದು ಪ್ರಶ್ನೆ ಕೇಳೋದಿಲ್ಲ, ಹುಣಸೆಹಣ್ಣು ತಿಂದ್ರೆ ಅಸಿಡಿಟಿ ಆಕೈತ್ರಿ ನಮಗೆ, ಅದಕ್ಕೈತಿ. ಯಾಕಪ್ಪ ಅಂತಂದ್ರೆ, ಯಾವ ವಸ್ತು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿದ ಅದ್ರ ಬಗ್ಗೆ ನಮ್ಮ ಅರಿವಿಲ್ಲ. ಯಾವ ವಸ್ತುವಿನಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ ಅದ್ರ ಮ್ಯಾಗ ಬರ್ದೇ ಬಿಟ್ಟಿರ್ತಾರೆ. ಇನ್ಗ್ರೀಡಿಯಂಟ್ ಇರ್ತದ ಅದ್ರ ಮ್ಯಾಗ ಇಂಥ ಹಜಾರ್ಡಸ್ ಇರ್ತದನ್ನೆಲ್ಲ ಕ್ಲಿಯರ್ ಬರ್ದಿರ್ತಾರೆ, ಅದನ್ನ ಒಮ್ಮೆ ಓದೋದಿಲ್ಲ ನಾವು. ಯಾಕೆ ಅವ್ನು ಕ್ಲಿಯರ್ ಹೇಳ್ಬಿಟ್ಟನೆ ತಿಂದ್ರೆ ನಿಂಗೆ ಹಾಕೈತೆ ಅಂತೇಳಿ ಅದ್ರ ಮ್ಯಾಗ ನಮಗೆ ಭಾಳ ಹಾನಿಕಾರಕ ಅಂತ ಬರ್ತದೆ. ಅದನ್ನ ನಾವು ಹುಡುಕಿ ಆಡಿಕೊಂಡು ಹೋಗಿ ಬೆನ್ನು ಆಯ್ತು ಪಾಳೆಸ್ ತೊಗೊಂಬಂದು ತಗೋತೇವೆ ನಾವು. ಯಾವ್ದು ಹಂಗೆ ಸಿಗ್ತತಿ ತಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಹಂಗೆ ಸಿಗ್ತೈತಿಲ್ಲ, ಅದು ಈಸಿಯಾಗಿ ಸಿಗ್ತದೆ. ಸೊ ನಮ್ಮಲ್ಲಿ ಏನಾಗಿಬಿಟ್ಟಿದೆ, ಚಲೋ ವಸ್ತುಗಳಿಗಿಂತ ಕೆಟ್ಟ ವಸ್ತುಗಳ ಬೇಡಿಕೆನೇ ಜಾಸ್ತಿ ಆಗ್ಯದ. ಸೊ ಇದು ನಮ್ಗೆ ಆಗಿದ್ದ ಕಾರಣ ಅಂದ್ರೆ ನಮ್ಮ ಯುವಕರು, ಯಾಕೆ ಯುವಕರಿಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ. ಅರಿವಿದ್ರೂ ಅದು ಅರಿವು ಇಲ್ದೇದಂಗೆ ಇರ್ತಾರೆ ಅವ್ರು. ಸೊ ನಾವೇನು ಹೇಳೋದು, ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು. ಅದು ಯಾವಾಗ ಬದಲಾಕೈತಂದ್ರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ಪಾಲಕರು, ನಮ್ಮ ಪೋಷಕರು, ಗುರು ಹಿರಿಯರು, ಈ ಒಂದು ಮನೋಭಾವನೆ ನಾವಿದ್ದಾಗ ಏನಿತ್ತು ಅಂತದ್ ಬರಬೇಕಾಗಿದೆ. ಅದು ಬಂತಪ್ಪ ಅಂತಂದ್ರೆ ಈ ಉದ್ಯಮಿಗಳನ್ನು ಹುಟ್ಟುಕೋತಾರು, ರೈತರು ಚೆನ್ನಾಗಿರ್ತಾರ, ಇಂಥದೊಂದು ಸೋಷಿಯಲ್ ಕಾಸಸ್ ಸರ್ವ್ ಆಗುತ್ತೆ.
1: ಸರಿಗ, ತಾವು ಪರಿಸರಕ್ಕೆ ಪೂರಕವಾದಂತಹ ಒಂದು ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಂಪ್ರದಾಯವನ್ನು ಉಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೀರಾ, ತಮ್ಮ ಮುಂದಿನ ಯೋಜನೆಗಳೇನು?
2: ನಮ್ಮ ಮುಂದಿನ ಯೋಜನೆ ಇಲ್ಲ, ನಮ್ದು ಇರೋದು ಒಂದೇ ಯೋಜನೆ ರೀ. ಏನಪ್ಪ ಅಂತಂದ್ರೆ ನಮ್ಮ ನಾಡು, ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ರು ಬೆಳಿಬೇಕು, ಉಳಿಬೇಕು. ನೋಡ್ರಿ, ಒಬ್ರು ಹೇಳಿದಾರ, ಯಾವಾಗ ನಿಮ್ಮ ವಸ್ತುಗಳು, ನಿಮ್ಮ ಒಂದು ಸರ್ವಿಸ್ಗಳು ನಿಮ್ಮ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನಾಯ್ತು, ಅವರ ಜೀವನ ಶೈಲಿಯನ್ನಾಯ್ತು, ಅದನ್ನು ಬದಲಾವಣೆ ಮಾಡಿ ಅವ್ರನ್ನ ಮೇಲೆ ತೊಗೊಂಬಂದ್ರೆ ನಿಮ್ಮಷ್ಟಕ್ಕೆ ನೀವು ಮೇಲೆ ಹೋಗಿದ್ದ ಗೊತ್ತಾಗೋದಿಲ್ಲ. ಸೊ ಇದು ಒಂದು ನಮ್ಮದು ಮುಖ್ಯ ಉದ್ದೇಶ. ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹಲವಾರು ವಸ್ತುಗಳನ್ನು ತಯಾರು ಮಾಡ್ತೀವಿ, ಹಲವಾರು ವಸ್ತುಗಳನ್ನ ಇನ್ನೂ ಮಾರ್ಕೆಟಿಗೆ ತರೋದೀವಿ. ಈಗ ಸದ್ಯಕ್ಕೆ ಇರೋದು ನಮ್ದು ಹುಣಸೇನಿನ ಚಿಗಳು ಅಂತ. ಸೊ ಬೇರೆ ಬೇರೆ ವಸ್ತುಗಳದ ಅವನು ಈಗ ಡೆವಲಪ್ ಮಾಡೇವಿ, ಅವಕ್ಕೆ ಅದರದೇ ಆದಂಥ ಸಮಯ ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತುನ ಹಂಗೆ ತರೋದಿಲ್ಲ, ನಾವೆಲ್ಲ ಮಾರ್ಕೆಟ್ ಟೆಸ್ಟ್ ಮಾಡಬೇಕು, ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಬೇಕು. ಈ ಕಮ್ ವಿತ್ ಎಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗಿಬಿಟ್ಟದ, ವಿತೌಟ್ ಯುವರ್ ಕಾಪಿ ರೈಟ್ ನೀವು ನಿಮ್ಮ ಕಾಪಿ ರೈಟ್ ಮಾಡಿಕೊಂಡು ನೀವು ಮಾರ್ಕೆಟಿಗೆ ಬಂದ್ರೆ ಈಗ 7 ದಿವಸದಾಗ ನಿಮ್ಮನ್ನು ಮುಚ್ಚಿ ಬಿಡ್ತಾರೆ. ಆ ರೇಂಜ್ನಾಗ ಕಾರ್ಪೊರೇಟ್ ಲೆವೆಲ್ ಕೆಲಸ ಆಗ್ತದೆ, ಭಾಳ ದೊಡ್ಡ ಪ್ರಾಬ್ಲಮ್. ನಾವು ಸಣ್ಣ ಎಷ್ಟು ನಮ್ಗೆ ಭಾಳ ಅಂದ್ರೆ ಒಂದು ಸಣ್ಣ ಯೂನಿಟ್ ಇರ್ತದೆ, ಅವ್ರು ದೊಡ್ಡ ಬಿಗ್ ಜಾಯಿಂಟ್ಸ್ ಇರ್ತಾರೆ ಅವರು. ಸೊ ನಾವು ಸರ್ವೆ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೇನದ, ನಮ್ಮ ವಸ್ತುಗಳನ್ನ ಮೊದಲು ನಮ್ಮ ಗ್ರಾಮೀಣ ಜನತೆಗೆ ಮುಟ್ಟಿಸಿ ಅಲ್ಲಿಂದ ನಾವು ಬೇರೆ ಬೇರೆ ಹೋಗ್ಬೇಕಂತದ. ನೀವು ನಂಬುವುದಿಲ್ಲ, ಈಗಾಗಲೇ ನಮ್ಮ ವಸ್ತು ದೇಶ ವಿದೇಶಗಳಿಗೆ ಹೋಗುತ್ತೆ, ಬಟ್ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು. ಸೊ ಅದಕ್ಕೆ ಆದಂಥ ಒಂದು ತಯಾರಿ ನಡೆಸ್ತಾ ಇದ್ದೇವೆ, ಅದಕ್ಕೆ ಸಮಯ ಬೇಕಾಗುತ್ತೆ. ಯಾಕೆ ನೋಡ್ರಿ, ನಮ್ಗೆ ರಿಸೋರ್ಸಸ್ ಭಾಳ ಕಡಿಮೆ ಇರ್ತದೆ, ನಾಲೆಜ್ ಕಡಿಮೆ ಇರ್ತದೆ, ಮತ್ತೊಂದಿಷ್ಟು ಒಂದಿಷ್ಟು ಸಮಯ ಹಿಂಗಾಗುತ್ತೆ. ನಮ್ಮ ನಾಲೆಜ್ ಇಲ್ಲಪ್ಪ ಅಂದ್ರೆ ಇನ್ನೊಂದು ಕಡೆ ನಮ್ಮ ನಾಲೆಜ್ ಸಿಗೋದು ಅಷ್ಟು ಈಸಿ ಇಲ್ಲ. ಯಾಕೋ ದೇರ್ ವಿಲ್ ಬಿ ಸಮ್ ಲಿಮಿಟೇಷನ್, ಒಂದು ಲಿಮಿಟೇಷನ್ ಅಂದ್ರೆ ನಿಮ್ಗೆ ನಾಲೆಜ್ ಅದಕ್ಕಿಂತ ಮುಂದೆ ಸಿಗಬೇಕಿತ್ತು. ದೇರ್ ಶುಡ್ ಬಿ ಸಮ್ ನೀವು ಪೇ ಮಾಡಬೇಕು, ಇಲ್ಲ ನಿಮ್ಗೆ ಏನೋ ಸಹ ಗೈಡೆನ್ಸ್ ತಗೋಬೇಕು, ಇದೆಲ್ಲ ಆಗುತ್ತೆ. ಸೊ ಇನ್ನೂ ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಆದರೂ ತುಂಬ ಜನ ನೀವು ಬಿಲೀವ್ ಮಾಡೋದಿಲ್ಲ, ನನಗೆ ವಯಸ್ಸಿಗೆ 46, ನಮ್ಮೊಂದು ಗ್ರೂಪ್ನಾಗ ಆಲ್ಮೋಸ್ಟ್ 80, 85, 70 ಅಂತ ಎಲ್ಲ ಜನ ಅದಾರ. ಅವ್ರು ಭಾಳ ಅಪ್ರಿಶಿಯೇಟ್ ಮಾಡ್ತಾರೆ. ನಾವು ಕಂಡಂಥ ಕನಸಪ್ಪ, ನಾವು ಸಣ್ಣದಿ ಈ ವಸ್ತು ಮಾಡಬೇಕಂತ ಮಾಡಿದ್ವಿ, ನೀ ಮಾಡಿದಿ, ನಾವು ಮಾಡಿದಷ್ಟು ಖುಷಿಯಾಗಿತ್ತು ಅಂತ ಭಾಳ ಜನ ಹೆಲ್ಪ್ ಮಾಡ್ತಾರೆ ನನಗೆ. ಅಂಥ ಜನ ಭಾಳ ಸಿಕ್ಕಿದ್ದಾರೆ ನನಗೆ. ಯಾಕಪ್ಪ ಅಂತಂದ್ರೆ ಈ ನಮ್ಮ ಸಂಪ್ರದಾಯನ ಹಂಗರಿ, ನೀವು ನಿಮ್ಮ ಹಿಂಬಾಲ ಇದ್ದವ್ರಾಗ ಎಷ್ಟು ಖುಷಿ ಪಡ್ತಿರಲ್ಲ ಅಷ್ಟು ಖುಷಿ ಇನ್ನೊಬ್ರು ಹಿಂಬಾಲ ಇದ್ದಾಗ ಬರೋದಿಲ್ಲ ನಿಮ್ಗೆ. ಹಂಗೇನಾಗಿದೆ, ಸೊ ನಮಗೆ ಈ ಒಂದು ಈ ಯೋಜನೆಗೆ ಏನಿದೆಲ್ಲ ಇದಕ್ಕೆ ತುಂಬ ಸಹಾಯ ಸಿಗ್ತಾ ಇದೆ. ಸೊ ಇನ್ನೂ ನಮಗೆ ಸಹಾಯ ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾವು ಒಂದು ಸಣ್ಣ ಒಂದು ಅಗದಿ ಲಿಮಿಟೆಡ್ ಏರಿಯಾನಾಗಿದ್ದೇವೆ ಈಗ. ನೀವು ಇಡೀ ಒಂದು ದೇಶ ಆಯ್ತು, ಒಂದು ಜಗತ್ತಾತು, ಇಂಥಲ್ಲೆಲ್ಲ ನಮ್ಮ ವಿಷಯಗಳನ್ನಾಗಲಿ ನಮ್ಮಂಥ ಈ ಒಂದು ಆಲೋಚನೆಗಳನ್ನ ಮುಟ್ಟಿಸ್ಬೇಕತ್ತಿರ ಅದಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ನಮಗೆ ಇನ್ನೂ ಸಹಾಯ ಬೇಕಾಗಿದೆ. ಸೊ ನಾವೇನು ಹೇಳೋದು, ಈ ಒಂದು ಇಂಟರ್ವ್ಯೂ ಆತ್ಲಾಗಿ FM ವೇಣುಧ್ವನಿಯಲ್ಲಿ ಇದನ್ನ ಎಷ್ಟೋ ಜನ ಕೇಳ್ತಾರೆ, ನೀವು ಕೇಳಿ ಏನು ಮಾಡ್ತೀವಿ ಇರಬೇಕಂತ ಬಿಡಬೇಡ್ರಿ. ನೀವು ನಮ್ಮಂಥವ್ರು, ನಾವು ಅಂತಲ್ಲ, ನಮ್ಮಂಥವ್ರು ಯಾರೇ ಇರಲಿ, ಅವ್ರಿಗೆ ನಿಮ್ಮ ಸುತ್ತಮುತ್ತ ಇರಲಿ, ನಿಮ್ಮ ಮನೆ ಪಕ್ಕದ ಏನೇ ಇರಲಿ, ಅವ್ರಿಗೆ ಸಹಾಯ ಮಾಡೋಕೆ ನೋಡ್ರಿ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬೆಳೆದ ಒಂದು ಮಟ್ಟಿಗೆ ಬಂದ ಮ್ಯಾಗ ಅವಾಗ ತಾನ ಮುಂದೆ ಜಂಪ್ ಆಗಕ್ಕೆ ಈಸಿ ಆಗುತ್ತೆ. ಆ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅವ್ನು ಭಾಳ ಸಹಾಯ ಬೇಕಾಗುತ್ತೆ. ಒಮ್ಮೆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ವಿ ಅಂದ್ರೆ ಆಮ್ಯಾಗ ತನ್ನ ಜಂಪ್ ಸಿಗ್ತದೆ. ಸೊ ಆ ಮಟ್ಟಕ್ಕೆ ಬರೋಕೆ ಎಲ್ಲರೂ ಸಹಾಯ ಮಾಡಬೇಕು.
1: ಖಂಡಿತ ಸರ್. ಸರ್, ತಮ್ಮ ಎಲ್ಲ ಯೋಜನೆಗಳಿಗೆ, ಕನಸುಗಳಿಗೆ ಹಾಗೆ ಯಶಸ್ವಿಗೆ ಸದಾಕಾಲ ವೇಣುಧ್ವನಿಯ ಹಾರೈಕೆ ತಮ್ಮ ಜೊತೆಗಿರುತ್ತೆ ಸರ್. ತಮ್ಮ ಪರಿಶ್ರಮ ಹಾಗೆಯೇ ಹೊಸ ಆಲೋಚನೆಗಳು ಖಂಡಿತ ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಸ್ನೇಹಿತರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831244444 extension 4327.
5: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
4: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
5: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.
6: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: யாரோ இவனோ, யாரோ இவனோ, யாரோ இவனோ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇಣು ತುನೇ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಯ, ಆತ್ಮೀಯ ಸ್ನೇಹಿತರೆ. ಬಂದಿದೆ ವಾರದ ಮೊದಲನೇ ದಿನ, ಆದರೆ ತಿಂಗಳಿನ ಕೊನೆ ದಿನ. ಎಸ್, ಇದು ವರ್ಷದ 8ನೇ ತಿಂಗಳು, ತಿಂಗಳಿನ 31ನೇ ದಿನ, 31ನೇ ಆಗಸ್ಟ್ 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಆತ್ಮೀಯ ಸ್ನೇಹಿತರೆ, ಎಸ್, ಇದು ವಾರದ ಆರಂಭ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ಎಸ್, ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡಿ. ಆತ್ಮೀಯ ಸ್ನೇಹಿತರ ಕಾರ್ಯಕ್ರಮದ ಮೊದಲನೇ ಗೀತೆ ಉಗ್ರಂ ವೀರಂ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಆತ್ಮೀಯ ಸ್ನೇಹಿತರ ಬನ್ನಿ, ಕೇಳೋಣ, ಎಂಜಾಯ್ ಮಾಡೋಣ. ಹಾಗೆ ಶ್ರಾವಣ ಸೋಮವಾರ ಇದೆ. ನಮ್ಮ ಊರು ಕಾಕ್ತಿ ಊರಿನಲ್ಲಿ ಮಹಾಪ್ರಸಾದ್ ಪರವೂ ಕೂಡ ಇದೆ, ಬಹಳಷ್ಟು ಜನ ಹೋಗ್ತಿರಬಹುದು. ಸೊ ಶಿವಪ್ಪ ಗುಡಿಯಲ್ಲಿಯೂ ಕೂಡ, ಹೊರಗಡೆ ಕೂಡ, ನಿಮ್ಮಲ್ಲಿಯೂ ಕೂಡ ಇದ್ದಾರೆ. ಸೊ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಉಗ್ರಂ ವೀರಂ ಈ ಗೀತೆ ಪ್ರಸಾರ ಮಾಡ್ತಾ ಇದ್ದಾನೆ. ಉಗ್ರಂ ಚಿತ್ರದ್ದು ಹಾಡನ್ನಗೆ

ಈ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದೇನೆ ನಾನು ಆತ್ಮೀಯ ಸ್ನೇಹಿತರ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಸ್ನೇಹಿತರೆ ಚಿತ್ರಮಂದಿರದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಓಪನಿಂಗ್ ಗೀತೆ ಆಯಿತು ಪ್ರಸಾರ. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಹಾಗೂ ನಮ್ಮ ಇವರು ಶೋಭಾ ಡವ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ ಪೂಜ್ಯಾಯ ರಾಘವೇಂದ್ರಾಯ. ಸ್ನೇಹಿತರೆ, ನಿನ್ನೆ ಹೋಗಿದೆ ರಾಯರ ಮಠಕ್ಕೆ ಆ್ಯಂಡ್ ಆರಾಧನೆ ನಡೆದಿದೆ ಸ್ನೇಹಿತರೆ. ಸೊ ಮೂರನೇ ದಿನ ಸರ್ ಉತ್ತರಾರಾಧನೆ. ಸೊ ಈ ಒಂದು ಕಾರಣಕ್ಕೆ ಶೋಭಾ ಅವರು ಆಗಿರಲಿ, ನಮ್ಮ ಇವರು ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಆಗಿರಲಿ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ, ಡೆಡಿಕೇಟೆಡ್ ಟು ಶ್ರೀ ರಾಘವೇಂದ್ರ ಸ್ವಾಮೀಜಿ. ರಾಯರು ತಮ್ಮಲ್ಲೇ ಇದ್ದಾರೆ, ರಾಯರಲ್ಲಿದ್ದಾರೆ ಅನ್ನೋ ಟ್ಯಾಟೂ ನೋಡ್ತೇನೆ ನಾನು. ರೇಡಿಯಂ ಎಲ್ಲ ಗಾಡಿ ಮೇಲೆ ನೋಡ್ತೇನೆ, ರಾಯರಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ. ರಾಯರು ನಿಮ್ಮಲ್ಲಿ ಇದ್ದಾರೆ ಅಂದರೆ ನೀವು ಹೆಂಗೆ ಇಟ್ಕೋಬೇಕು ಮನಸ್ಸನ್ನು? ಭಕ್ತಿಯಿಂದ. ಸೊ ಈ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಉದ್ದೇಶನೇ ಇದು, ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬರಲಿ. ಅದಕ್ಕೆ ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆಗಳಲ್ಲಿರುವ ದೇವರು, ಆ ದೇವರ ನಾಮ ಜಪಿಸಿ ಇವತ್ತಿನ ದಿನಕ್ಕೆ ಸೀಮಿತವಾಗಿ. ಯಾಕಪ್ಪ ಇವತ್ತಿನ ದಿನ ಕಷ್ಟ? ಇವತ್ತಿನ ದಿನಕ್ಕೆ ಮಾಡಿ ನೋಡ್ರಿ, ನಾಳೆ ದಿನ ನೀವು ಏನಾದ್ರು ನೋಡಿದರೆ, ನಿಮಗೆ ಒಳ್ಳೇದು ಅನಿಸಿದರೆ ಕಂಟಿನ್ಯೂ ಮಾಡಿ. ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ ಸ್ನೇಹಿತರೆ. ಈಗ ಬರುತ್ತೆ ಪೂಜ್ಯಾಯ ರಾಘವೇಂದ್ರಾಯ, ತದ ನಂತರ ಬರ್ತಾ ಇದೆ ಸತಿ ಶಕ್ತಿ ಅನ್ನೋ ಚಿತ್ರದು ಚಂದ್ರಕಾಂತ್ ಭಟ್ಕಾವಿಯವರ ಗೀತೆ ಬಾತಾಯಿ ಬಾ. ತದನಂತರ ದಾರಿ ಕಾಣದಾಗಿದೆ, ರಾಘವೇಂದ್ರನೇ. ವಿಜಯಕುಮಾರ್ ಭಸ್ಮಿಯವರು ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ವಿಜಯಲಕ್ಷ್ಮಿಯವರ ಗೀತೆ ಹಾಲಲ್ಲಾದರೂ ಹಾಕು ಬರ್ತಾ ಇದೆ. ಹಿಂಗಿದೆ ಗೀತೆಗಳ ಲೈನಪ್ಪು. ಹಾಗೆ ಶ್ರೀಹರಿ ಅನ್ನೋ ಒಂದು ಹಾಡು ಭಕ್ತ ಪ್ರಹ್ಲಾದ ಚಿತ್ರದ್ದು, ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಆತ್ಮೀಯ ಸ್ನೇಹಿತರೆ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡಿ. ನಮ್ಮ ಗೀತಾ ರಿಚವರು ಶುಭೋದಯ ಮಂಜುನಾಥರ್ ಮಂತ್ರಾಲಯ ಮಹಾತ್ಮೆಯಿಂದ ಎನಗೆ ಗೋವಿಂದ ಹಾಡು. ಆಲ್ ರೈಟ್, ಎಸ್, ಇವರು ಕೂಡ ಅದೇ ತಿಳಿಸ್ತಾ ಇದ್ದಾರೆ. ಇವತ್ತು ಶ್ರೀ ಗುರು ರಾಘವೇಂದ್ರ ರಾಯರ 355th 355th ಆರಾಧನೆ ಮಹೋತ್ಸವ. ಎಲ್ಲರಿಗೂ ಉತ್ತರಾರಾಧನೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮೇಲೆ ರಾಯರ ಕೃಪೆ ಇರಲಿ ಅಂತ ಹೇಳ್ತಾ ಎನಗೆ ಗೋವಿಂದ ಅನ್ನೋ ಒಂದು ಹಾಡು ನಮ್ಮ ಗೀತಾ ರಿಚವರು ರಿಕ್ವೆಸ್ಟ್ ಮಾಡಿದ್ದಾರೆ. ಒಳ್ಳೆ ಗೀತೆ ಗೀತಾ ರಿಚವರೇ, ನೀವು ಒಳ್ಳೆಯದಾಗಿ ಹೇಳಿದಿರಿ. ಎಲ್ಲರಿಗೂ ರಾಯರ ಕೃಪೆ ಸದಾ ಇರಲಿ. ರಿಕ್ವೆಸ್ಟ್ ಮಾಡಿರುವ ಗೀತೆ ಉತ್ತಮವಾಗಿದೆ, ಬರ್ತಾ ಇದೆ. ಸೊ ಸ್ನೇಹಿತರು ಬನ್ನಿ ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ವಿಚ್ ಇಸ್ ಚಿತ್ರಮಂದಿರ. ವಾರದಲ್ಲಿ ಒಮ್ಮೆ ಬರೋ ಈ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಮ್ಮ ಕನ್ನಡ ಚಿತ್ರರಂಗದ ಉತ್ತಮವಾದ ಆಧ್ಯಾತ್ಮ ಗೀತೆಗಳು, ದೇವರ ಗೀತೆಗಳು ರಿಕ್ವೆಸ್ಟ್ ಮಾಡಿ. ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬರಲಿ, ಇದೇ ಉದ್ದೇಶ. ಹಾಡನ್ನು ಕೇಳಿ ಮಜಾ.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ರಾಯರ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು ಹಾಗೂ ಶೋಭಾ ಡವಲಿ ಅವರಿಗೆ ಧನ್ಯವಾದ. ಒಳ್ಳೆಯದಾಗಲಿ, ರಾಯರ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಟ್ಟೆ. ರಾಯರು ತಮ್ಮ ಮನಸ್ಸಿನಲ್ಲಿ ಇದ್ದಾರೆ. ನಿಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ, ಇದೇ ನಿಮ್ಮ ಜೀವನದ ಉದ್ದೇಶವಾಗಿರಬೇಕು. ಆತ್ಮೀಯ ಸ್ನೇಹಿತರೆ, ಭಕ್ತಿಯಿಂದ ತಗೊಂಡಿರೋ ಹೆಸರು ತಮ್ಮ ಪ್ರೀತಿಯ ದೇವರದು ಬಂದ್ಬಿಡ್ತಾರೆ ಅವರು ನಿಮ್ಮ ಮನಸ್ಸಿನಲ್ಲಿ. ಏಕೆಂದರೆ ಅವರ ನಿಜವಾದ ಗರ್ಭ ಗುಡಿ ಆ ನಿಮ್ಮ ಮನಸ್ಸು. ಸೊ ಹಂಗೆ ಇಟ್ಕೋಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ಇರೋ ಕೆಟ್ಟ ವಿಚಾರ, ದ್ವೇಷದ ವಿಚಾರ, ಇನ್ನೊಬ್ಬರ ಮೇಲೆ ಹೊಟ್ಟಿಕಿಚ್ಚು ಮಾಡೋ ವಿಚಾರ, ಅವೆಲ್ಲ ದಂಡಿಗಾಗುತ್ತೆ. ದ ಮೂಮೆಂಟ್ ಯು ಥಿಂಕ್ ಅಬೌಟ್ ಯೋರ್ ಫೇವ್ರೇಟ್ ಗಾಡ್, ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ, ನಿಮಗೆ ಇಷ್ಟವಾದ ನಿಮ್ಮ ದೇವರು, ಅವರ ನಾಮ ಜಪಿಸಿದರೆ ಅದೇ ಮುಖ್ಯ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ. ಮತ್ತೆ ಯಾರ್ಯಾರು ಏನೇನು ರಿಕ್ವೆಸ್ಟ್ ಮಾಡಿದ್ರೆ, ರಾಜಶ್ರೀ ಅವರು ಬಹಳ ಶೀಘ್ರದಲ್ಲಿ ಜಯ ಶ್ರೀರಾಮ್ ಜೈ ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಸೊ ಅವರಿಗೂ ಒಳ್ಳೆಯದಾಗಲಿ. ಹಾಡು ಹೇಳಿ ಬನ್ನಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳು ಫ್ರಾಮ್ ಕನ್ನಡ ಸಿನಿಮಾ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮ ಸತಿ ಶಕ್ತಿ. ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು, ಅವರಿಗೆ ಧನ್ಯವಾದ. ನಮ್ಮ ಗಜಾನನ್ ಖಾಮ್ಕರ್ ಅವರಿಗೆ ಕೂಡ ಧನ್ಯವಾದ. ಇವತ್ತಿನ 31 August 56 ಜನ್ಮದಿನ ಆಫ್ ಗಜಾನನ್ ಖಾಮ್ಕರ್. ಒಳ್ಳೆ ಗೀತೆಯೊಂದಿಗೆ ಭಾಗವಹಿಸಿರೋ ನಮ್ಮ ಗಜು ಅವರ ಜನ್ಮದಿನ ಗಜಾನನ್ ಖಾಮ್ಕರ್ ಅವರಿಗೆ ಒಳ್ಳೆಯದಾಗಲಿ. ಹಾಗೆ ವಿರೂಪಾಕ್ಷಿ 27 ಜನ್ಮದಿನ, ಖಾಮ್ಕರ್ ಕುಟುಂಬ, ಶಿರೋಳ್ಕರ್ ಕುಟುಂಬ, ತಾಳುಕರ್ ಕುಟುಂಬ, ಮಂಜುನಾಥ್ ಪೈ ಆ್ಯಂಡ್ ವೇಣುಧ್ವನಿಯ ಕುಟುಂಬ ಎಲ್ಲರೂ ಕೂಡಿ ವಿಶ್ ಮಾಡ್ತಾ ಇದ್ದೇವೆ ಗಜಾನನ್ ಖಾಮ್ಕರ್ ಹಾಗೂ ವಿರೂಪಾಕ್ಷಿ ಅವರಿಗೆ. 100 ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ. ಇವತ್ತಿನ ಈ ಶುಭ ಸೋಮವಾರ ಮಹಾದೇವ ಎಸ್ ತಮಗೆ ಆಶೀರ್ವದಿಸಲಿ. ಒಳ್ಳೆ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಫ್ರಾಮ್ ದ ಮೂವಿ ಗಣೇಶನ, ಎಸ್ ವಿಘ್ನೇಶ್ವರನ ಒಂದು ಇದು ಒಂದು ಮಿಸ್ ಆತು ನೋಡ್ರಿಪ್ಪ, ಆ ಹಾಡು ಲೋಡ್ ಮಾಡೋದನ್ನು ಮತ್ತೆ ತಪ್ಪಾಗುತ್ತೆ. ವಿಘ್ನೇಶ್ವರನ ವಾಹನ ಅನ್ನೋ ಒಂದು ಚಿತ್ರದ್ದು ಗೀತೆಯೊಂದಿಗೆ ಬಂದಿದ್ದಾರೆ. ವಿಘ್ನೇಶ್ವರ ಇರುವಾಗ ನಮಗೆ ಭಯ ಇಲ್ಲ. ನಿಜವಾಗಿಯೂ ಗಜು ಖಾಮ್ಕರ್ ಅವರೇ, ನೀವು ಇಂತಿಂಥ ಚಿತ್ರದ್ದು ರಿಕ್ವೆಸ್ಟ್ ಮಾಡ್ತೀರ ಗೀತೆ, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆ ಗೀತೆ ಲೋಡ್ ಮಾಡೇನೆ ನಿಮಗೋಸ್ಕರ. ಸೊ ಬರ್ತಾ ಇದೆ. ಸೊ ಸ್ನೇಹಿತರೆ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಕರೆ ಒಂದು ಬರ್ತಾ ಇದೆ. ಸೊ ಬನ್ನಿ ಚಂದ್ರಕಾಂತ್ ಬಡ್ಗಾವಿ ಅವರೇ ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡಗಾವಿ ಅವರೇ, ನಿಮ್ಮ ಆ ಒಂದು ಏನಂತಾರೆ ಹುಡುಕಾಡ್ತಿರಲ್ಲ ಒಳ್ಳೊಳ್ಳೆ ಗೀತೆಗಳ ಆ ಒಂದು ಶ್ರಮಕ್ಕೆ ಧನ್ಯವಾದ. ಒಳ್ಳೆ ಗೀತೆ ಕನ್ನಡ ಸಿನಿಮಾದ್ದು ನನಗೂ ಸಿಗೋದಿಲ್ಲ ಇಂಥ ಗೀತೆಗಳು. ನೀವು ಹುಡುಕಾಡ್ತೀರ, ಆಚೆ ಗಜಾನನ್ ಕಾಮ್ಕರ್ ಅವರು ಹುಡುಕಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದರಿಂದ ಏನಾಗುತ್ತೆ ಗೊತ್ತಾ, ಎಷ್ಟೋ ನಮ್ಮ ಕೇಳುಗರು ಅವರಿಗೆ ಒಂದು ಒಳ್ಳೆ ಹಾಡು ಸಿಗುತ್ತೆ. ಎಸ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿಜಯಕುಮಾರ್ ಭಸ್ಮಿಯವರ ಗೀತೆ ದಾರಿ ಕಾಣದಾಗಿದೆ, ರಾಘವೇಂದ್ರನೇ. ಸೊ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ತದನಂತರ ಬರ್ತಾ ಇದೆ ನಮ್ಮ ವಿಜಯಲಕ್ಷ್ಮಿಯವರ ಹಾಡು. ಕಾರ್ಯಕ್ರಮದಲ್ಲಿ ಕರೆ ಮಾಡಿದರು ರತನ್ ಕುಮಾರ್ ಅವರು, ಅವರು ಕೂಡ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಲಕ್ಷ್ಮೀ ಬಾರಮ್ಮ. ಅಶೋಕ್ ಕೊಂಡ್ಮುರೆ ಸರ್ ಅವರು, ಶಿವ ಶಿವ ಎಂದರೆ ಭಯವಿಲ್ಲ. ಹಾಡಿನ ಅರ್ಥ ನೋಡ್ರಿಪ್ಪ, ಶಿವ ಶಿವ ಎಂದರೆ ಭಯವಿಲ್ಲ. ಎಲ್ಲರಿಗೂ ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯಕ್ಕೆ ಈ ಒಂದು ಹಾಡು ಅದರಾಗಿದೆ ಲೈನು. ಶಿವ ಶಿವ ಎಂದರೆ ಭಯವಿಲ್ಲ, ಎಷ್ಟು ಈಸಿ ಐತಲ್ರಿ. ಈಸಿ ಇದೆ ಆದರೆ ತಪ್ಪಂತ ಮರಿತೇವೆ ನಾವು. ಆತ್ಮೀಯರೇ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಯುಗದಲ್ಲಿ ಒಂದೇ ಉತ್ತಮ ಸಾಧನೆ ನಾಮಜಪ. ಅಷ್ಟು ಮಾಡೋಕ್ಕಾಗಂಗಿಲ್ಲೇನ್ರಿ. ಯಜ್ಞ ಪೂಜೆ ಕುಂಕುಮಾರ ನಾನು ಐ ಆಮ್ ನಾಟ್ ಟೆಲಿಂಗ್ ದಟ್, ಜಸ್ಟ್ ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಒಳ್ಳೆ ಗೀತೆಗಳು ಲೈನಪ್. ಮುಂದಿನ ಮೂರು ಗೀತೆಗಳದ್ದು ಹೀಗಿವೆ. ಈಗ ವಿಜಯಕುಮಾರ್ ಭಸ್ಮಿಯವರ ಗೀತೆ, ತದನಂತರ ವಿಜಯಲಕ್ಷ್ಮಿಯವರ ಗೀತೆ, ತದನಂತರ ಇವರು ರೇಣುಕಾ ಕಾಮ್ಕರ್ ಅವರ ಗೀತೆ, ಅದಾದ ತಕ್ಷಣ ಗೀತಾರೆಚ್ ಅವರ ಗೀತೆ, ತದನಂತರ ಗಜಾನನ್ ಕಾಮ್ಕರ್ ಅವರ ಗೀತೆ, ಅದಾದ ತಕ್ಷಣ ರತನ್ ಕುಮಾರ್ ಅವರ ಗೀತೆ, ಅದಾದ ತಕ್ಷಣ ಅಶೋಕ್ ಕೊಂಟ್ಮುರಿ ಅವರ ಗೀತೆ. ಇಲ್ಲಿ ಮಟ್ಟ ಇದೆ ಅಲ್ರೇ. ಸೊ ವಾಟ್ಸಪ್ ಮೆಸೇಜ್ ಮತ್ತೆ ಯಾರ್ಯಾರು ಏನೇನು ಹೇಳ್ತಾರೆ ನೋಡೋಣ. ಕಾಂಚನ ಅವರು, ಎಸ್ ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಬೇಡರ ಕಣ್ಣಂಬ ಚಿತ್ರದ್ದು ಎಸ್ ಈ ಗೀತೆಯಾ? ಆಲ್ ರೈಟ್ ಕಾಂಚನ ಅವರೇ, ನಿಮಗೋಸ್ಕರ ಆಗಿದೆ. ರವಿ ಅವರು ಕೂಡ, ನಮಸ್ಕಾರ, ಶ್ರಾವಣ ಸೋಮವಾರದ ಶುಭೋದಯ ಸರ್, ಎಲ್ಲ ಕನ್ನಡ ವೇನುದ ನೀ ಕೇಳುಗರಿಗೂ ಎಲ್ಲ ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದ ಹಾಗೂ ಎಲ್ಲರಿಗೂ ಆರೋಗ್ಯ. ಎಸ್ ಸತ್ತ ಎಸ್ ಖಂಡಿತ ಸರ್, ರವಿ ಅವರು ಒಳ್ಳೆಯದಾದಂಥ ಒಂದು ಆಶೀರ್ವಾದ ಎಲ್ಲರಿಗೂ ಬಯಸಿದ್ದಾರೆ. ಹಾಗೂ ನೋಡಲಾರೆ ಈ ಚಿತ್ರದಿನ ಬಿಡೇನು ನಿನ್ನ ಪಾದ ಅನ್ನೋ ಒಂದು ಗೀತೆ, ಎಸ್ ಖಂಡಿತ ಈ ಗೀತೆಯೊಂದಿಗೆ ಬರುತ್ತೆ. ನಾ ಬಂದೆ ರಾಜಶ್ರೀ ಅವರೇ, ಕೃಷ್ಣ ಎನ್ನಬಾರದೆ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಒಳ್ಳೊಳ್ಳೆ ಗೀತೆಗಳು ಎಂದ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಏಕೈಕ ಕಾರ್ಯಕ್ರಮ ರಿಕ್ವೆಸ್ಟ್ ಮಾಡೋದು, ವಿಚ್ ಇಸ್ ಚಿತ್ರ ಮಂದಿರ.

ಆಧ್ಯಾತ್ಮ ಗೀತೆಗಳು ಕನ್ನಡ ಚಿತ್ರರಂಗದ್ದು ರಿಕ್ವೆಸ್ಟ್ ಮಾಡಬೇಕಾ? ಈ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ, ಒಳ್ಳೊಳ್ಳೆ ಗೀತೆಗಳೊಂದಿಗೆ ಭಾಗವಹಿಸ್ತಿದ್ದೀರಾ. ಬನ್ನಿ ಆತ್ಮೀಯ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ಭಾಗವಹಿಸಬಹುದು ಒಳ್ಳೊಳ್ಳೆ ಗೀತೆಗಳು. ವಿಜಯಕುಮಾರ ಬಸ್ಮಿಯವರೇ, ತಮ್ಮ ಒಳ್ಳೆ ಗೀತೆ ದಾರಿ ಕಾಣದಾಗಿದೆ. ರಾಘವೇಂದ್ರನೇ, ಈ ಗೀತೆಯೊಂದಿಗೆ ನೀವು ಭಾಗವಹಿಸಿದ್ರ ಹಾಡಿನ ಒಂದು ಅರ್ಥನೇ ನೋಡಿ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಆಹಾ, ಕೇಳಿ ಮಜಾ ಮಾಡಿ.

ಗಳು ಬರೀ ಕೇಳಕ್ಕೆ ಹೋಗ್ಬೇಡ್ರಿ, ಫುಲ್ ಮಜಾ ಮಾಡಕ್ಕೆ ಹೋಗ್ಬೇಡ್ರಿ. ಟೇಕ್ ದ ಮೀನಿಂಗ್ ಆಫ್ ದ ಸಾಂಗ್ಸ್. ಏನಿದೆ ನೋಡಿ ಈ ಗೀತೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಇನ್ನೊಂದೇನಾಯ್ತು ಲೈನು, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಯಾರ್ರಿ ಹಿಂಗೆ ಹೇಳ್ತಾರೆ, ಭಕ್ತಿಯಲ್ಲಿರೋ ವ್ಯಕ್ತಿ ಮಾತ್ರ ಹಿಂಗೆ ಹೇಳ್ಬೋದು. ನಾವು ಕಷ್ಟದಲ್ಲಿದ್ದಾಗ ದೇವರಿಗೂ ಬೈತೇವೆ, ಸುಖದಲ್ಲಿದ್ದಾಗ ದೇವರಿಗೆ ನೆನಪಿಸುವುದೇ ಇಲ್ಲ, ಎಂಥ ಮನುಷ್ಯವಯ್ಯ. ಸಂಕಟ ಬಂದರೆ ವೆಂಕಟರಮಣ ಮಾಡುವುದನ್ನು ನಿಲ್ಲಿಸಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಈ ಗೀತೆ ನಮ್ಮ ವಿಜಯಲಕ್ಷ್ಮಿ ಅವ್ರದ್ದು. ಆ್ಯಂಡ್ ಆತ್ಮೀಯರೇ, ಚಿತ್ರಮಂದಿರ ತೊಗೊಂಡ್ಬರೋ ಕಾರಣ ಉದ್ದೇಶ ತಮ್ಮೆಲ್ಲರಿಗೂ ನೆನಪಿರಲಿ. ಇವತ್ತಿನ ದಿನಕ್ಕೆ ಸೀಮಿತವಾಗಿ ನೀವು ರಿಕ್ವೆಸ್ಟ್ ಮಾಡಿರುವ ದೇವರ ಗೀತೆಗಳಲ್ಲಿರೋ ಆ ದೇವರು, ಆ ದೇವರ ನಾಮ ಜಪಿಸಿ ಅಥವಾ ಅದೇ ದೇವರು ಎಲ್ಲರಲ್ಲಿಯೂ ನೋಡಿ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಮಾಡಿರಪ್ಪೋ ಮಾಡಿ. ನಂದು ಹೊಸ ಟೆಕ್ನಿಕ್ ಏನು ಮಾಡೇನೆ, ಫೋನ್ ಲಾಕ್ ತೆಗೆಯುವಾಗ ಒಂದು ರೌಂಡ್ ದೇವ್ರದ ಹೆಸರು ತಗೋತೇನೆ. ಅಂಥ ಸಂದರ್ಭದಲ್ಲಿ ಫೋನ್ ಎಷ್ಟು ಜನ ನಾವು ಎಷ್ಟು ಸಲ ಲಾಕ್ ತೆಗಿತೇವೆ ಫೋನ್ ಅಂದು, ಹೌದಲ್ವಾ? ಇದನ್ನು ಮಾಡ್ಬೋದು, ಕುಂತಾಕೆದ್ದಾಗ ಮಾಡ್ಬೋದು, ಸೀನಿದಾಗ ಮಾಡ್ಬೋದು, ಕೆಮ್ಮಿದಾಗ ಮಾಡ್ಬೋದು, ಬೈಗಳ ಬೈಬೇಕಂದ್ರೂ ಮಾಡ್ಬೋದು. ಒಟ್ಟಾರೆ ತಮ್ಮಗೆ ಲಾಭ ಆಗಲಿ ಅನ್ನೋ ಒಂದು ಉದ್ದೇಶ. ಆಲ್ ರೈಟ್, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ವಿಜಯಲಕ್ಷ್ಮಿಯವರೇ ತಮ್ಮ ಹಾಡು ಕೇಳಿ ಮಜಾ ಮಾಡಿ.

0: ನಮ್ಮುದ್ದಾಮ್ ಈ ಒಂದು ಲೈನ್ ಇನ್ನೊಮ್ಮೆ ಹಚ್ಚಿದೆ, ಏಕೆಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ನಹಮದ ಒಂದು ಮಹಿಮೆ. ಏಕೆಂದ್ರೆ ಇದ್ರಾಗ ನಮ್ಮ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಮತ್ತೊಮ್ಮೆ ಕೇಳಿ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದ ಏನಿದೆ ಈ ಲೈನು?
1: ಹರಿನಾಮದ ಮಹಿಮೆಯ ನೀ ನೋಡು,
0: ಹರಿನಾಮದ ಮಹಿಮೆಯ ನೀ ನೋಡು. ಆ ಮಹಿಮೆ ನೋಡ್ಬೇಕಂದ್ರೆ ಹರಿನಾಮ ತಗೋಬೇಕಲ್ವಾ? ಸೊ ಬನ್ನಿ ಮುಂದೆ ಹೋಗೋಣ. ಇಂದು ಎನಗೆ ಗೋವಿಂದ ಮಂತ್ರಾಲಯ ಮಹಾತ್ಮೆ ಅನ್ನೋ ಚಿತ್ರದ್ದು ಗೀತಾರೆಜವರ ಗೀತೆ. ತದನಂತರ ನಮ್ಮ ಬರ್ಡೆ ಬಾಯ್ ಗಜಾನನ್ ಕಾಮ್ಕರ್ ಅವರು ಹಾಗೂ ವಿರೂಪಾಕ್ಷಿಯವರು ಇಬ್ರು ಕೂಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜನ್ಮದಿನ. ಸೊ ಕಾಮ್ಕರ್ ಕುಟುಂಬ, ಶಿರೋಳ್ಕರ್ ಕುಟುಂಬ, ತಾಳುಕರ್ ಕುಟುಂಬ, ಎಲ್ಲರೂ ನಮ್ಮ ವೇಣುಧ್ವನಿಯ ಕುಟುಂಬದವರು. ಇವತ್ತಿನ ದಿನ ಈ ಒಂದು ಶ್ರಾವಣ ಮಾಸದಲ್ಲಿ ಅವರ ಜನ್ಮದಿನ ಬಂದಿದೆ, ಅವರಿಗೆ ಒಳ್ಳೆಯದಾಗಲಿ. ವಿಘ್ನೇಶ್ವರನು ಅನ್ನೋ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರ ಜೀವನದಲ್ಲಿ ಗಣಪ ಸದಾ ಆಶೀರ್ವಾದ ಕೊಡಲಿ. ಆ್ಯಂಡ್ ಆತ್ಮೀಯ ಸ್ನೇಹಿತರ, ತದನಂತರ ರತನ್ ಕುಮಾರ್ ಅವರ ಗೀತೆ, ತದನಂತರ ಅಶೋಕ್ ಒಂಟುಮುರೆ ಅವರ ಗೀತೆ, ತದನಂತರ ಕೃಷ್ಣ ಎನ್ನಬಾರದೆ ರಾಜಶ್ರೀ ಅವರು ತಿಳಿಸ್ತಾ ಇದ್ದಾರೆ. ರಾಯರ ಪೂಜೆಗೆ ಹೋಗಿದ್ದೆ, ಫೋಟೋನ ಕಳಿಸಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, ನಿಮಗೆ ರಾಯರು ನಿಮ್ಮಲ್ಲಿಯೇ ಇದ್ದಾರೆ ಆ್ಯಂಡ್ ಒಳ್ಳೆಯ ಅಲಂಕಾರ ಮಾಡಿದ್ದೀರಾ. ಬಿಡನು ನಿನ್ನ ಪಾದ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರವಿಯವರು. ತದನಂತರ ದೇವ ಮಹಾದೇವ ಈ ಗೀತೆ ಕಂಚನ್ ಕೋಪರಡಿಯವ್ರದು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಆತ್ಮೀಯ ಸ್ನೇಹಿತರೆ, ಶ್ರುತಿಯವರು ಗುಡ್ ಮಾರ್ನಿಂಗ್ ಸರ್, ಎಲ್ಲ ಸೂಪರ್ ಹಾಕಿದ್ದೀರಾ ಗೀತೆಗಳು. ಎಸ್, ಧನ್ಯವಾದ ಶ್ರುತಿಯವರೇ, ನಿಮಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ರಾಯರ ಒಂದು ಆರಾಧನೆ ನಡೆದಿದೆ ಆತ್ಮೀಯ ಸ್ನೇಹಿತರೆ, ಆ ಒಂದು ಕಾರಣಕ್ಕೆ ಇಂದು ಎನಗೆ ಗೋವಿಂದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಎಸ್, ಇವರಿಬ್ರಿಗೂ ಭಯವಿಲ್ಲ. ಅಂದ್ರೆ ಇವತ್ತಿನ ಬರ್ತ್ಡೇ ಬಾಯ್ಸ್ ಗೆ ವಿಶ್ ಮಾಡ್ತಾ ಇದ್ದಾರೆ. ಕೋರ್ಟಿಗೆ ಹೋಗ್ತಾ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು, ಎಸ್ ಗಜಾನನ್ ಖಾಮ್ಕರ್ ಅವರು, ಅಂಡ್ ವಿರೂಪಾಂಕ್ಷಿ ಅವರ ಜನ್ಮದಿನ ಇದೆ. ಸೊ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು ಕೂಡ ಬರ್ತ್ಡೇ ಬಾಯ್ಸ್ ಗೆ ಒಳ್ಳೇದಾಗ್ಲಿ ಅಂತ ತಿಳಿಸಿದ್ದಾರೆ. ವಿಘ್ನೇಶ್ವರನು ಇರುವಾಗ ನಮಗೆ ಭಯವಿಲ್ಲ ಅಂತ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಅಷ್ಟು ಶಕ್ತಿ ಇರುವ ಈ ನಾಮ ಜಪದಲ್ಲಿ ಎಷ್ಟು ಸಿಂಪಲ್ ಇದೆ ಅಲ್ವಾ. ಸೊ ನಿವತ್ತು ಎಲ್ಲ ಸಾಂಗ್ ಕೇಳಿ ಆನಂದ ಆಗ್ತಾ ಇದೆ, ಅಳು ಬರ್ತಾ ಇದೆ, ಡ್ಯಾಡಿ ನೆನಪು ಬರ್ತಾ ಇದೆ. ಎಸ್, ನೆನಪು. ನೆನಪಿನಲ್ಲಿ ಎರಡು ತರಹದ ನೆನಪಿರುತ್ತೆ. ನಮ್ಮನ್ನು ಬಿಟ್ಟು ಹೋದವರ ಕಹಿಯಾದ ನೆನಪು, ಸಿಹಿಯಾದ ನೆನಪು. ಸಿಹಿಯಾದ ನೆನಪು, ಕಹಿಯಾದ ನೆನಪು, ಎರಡರಲ್ಲಿ ಒಂದು ಆಯ್ಕೆ ಮಾಡೋ ಶಕ್ತಿ ನಮ್ಮ ಕಡೆ ಇದೆ. ನಮ್ಮ ಕಡೆ ಇದೆ ರಾಜಶ್ರೀ ಅವರೇ. ಯು ಹ್ಯಾವ್ ದ ಚಾಯ್ಸ್, ಯಾವ ನೆನಪು ಬೇಕು, ಗುಡ್ ಮೆಮರಿ, ಬ್ಯಾಡ್ ಮೆಮರಿ, ನಿಮ್ಗೆ ಬಿಟ್ಟಿದ್ದು. ಅವ್ರು ಇಲ್ಲ ಈಗಿನ ಕ್ಷಣ ಸತ್ಯ, ಅದನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಏನಾಗುತ್ತೆ ಆತ್ಮೀಯ ಸ್ನೇಹಿತರೆ, ಈಗ ನಿನ್ನೆ ಏನು ಹೇಳೋದು ನೋಡಿ, ಈಗ ರಾಜಶ್ರೀ ಅವರ ತಂದೆ ಇರಲಿ, ಬೇರೆ ನಮ್ಮದು ಇರಲಿ, ನಿಮ್ಮನ್ನು ನಿಮ್ಮ ಪ್ರೀತಿಯ ಜನರು ಬಿಟ್ಟು ಹೋಗಿರುವ ಆ ಒಂದು ರೀತಿ, ಓಕೆ, ಅವರಿಗೆ ಸಹಜವಾದ ಸಾವು, ಆ ಬೆಡ್ನಲ್ಲಿದ್ದರು, ರೋಗ ಬಂತು, ಹಿಂಗಾಯಿತು. ಆ್ಯಂಡ್ ನಿಮಗೊಂದು ಕ್ಷಣ ಗೊತ್ತಾಗಿರಬಹುದು, ಇನ್ನೂ ಈ ವಾರ, ಮುಂದಿನ ಎರಡು ದಿನ, ಈ ಒಂದು ತಾಸಿನಲ್ಲಿ ಅವರು ಈ ದೇಹ ತ್ಯಾಗಿಸಬಹುದು. ಆದರೆ ನೀವು ಒಂದು ಆಧ್ಯಾತ್ಮ ಸ್ಥಳಕ್ಕೆ, ಕೈಲಾಸಕ್ಕೆ ಹೋಗಿದ್ರೆ ವಾಪಸ್ ಬರ್ತಿರೋ ಇಲ್ಲೋ ಅನ್ನೋ ಒಂದು ಇದಿರುತ್ತಾ? ಕೈಲಾಸಕ್ಕೆ ಹೋಗಿ ಒಳ್ಳೆಯ ದರ್ಶನ ಪಡೆದು ಕೈಲಾಸದಲ್ಲಿ ಆ ಒಂದು ಮನಸ್ಸಿನ ಶಾಂತಿಯನ್ನು ಪಡ್ಕೊಂಡವರು ವಾಪಸ್ ಬರುವಾಗ ಭೀಕರವಾದ ಒಂದು ಏನಂತಾರೆ ಫ್ಲಡ್ನಲ್ಲಿ ಹೆಂಗೆ ಹೋಗಿರ್ಬೋದು ಅವರ ಜೀವ? ಸ್ವಲ್ಪ ವಿಚಾರ ಮಾಡಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡುವೆ ನಮ್ಮ ಗಜು ಕಾಮ್ಕರ್ ಹಾಗೂ ವಿರೂಪಾಕ್ಷಿಗೋಸ್ಕರ. ಸ್ವಲ್ಪ ವಿಚಾರ ಮಾಡಿ ಈ ಒಂದು ವಿಷಯ.

ಸ್ವಲ್ಪ ಜನಗಣಮನ ಥರ ಅನಿಸಿತ್ರಿಪ್ಪ ಇದು, ಹೌದಲ್ವಾ? ಜಯ ಹೇ ಅಂದ ಕೂಡಲೇ ಅಲ್ಲೇ ತಲೆಯಾಗ ಅದೋ ಬರೋದು. ಸೊ ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಬ್ರೇಕ್ನ ಮುಂಚೆ, ಈಗ ಯಾಕೆ ಈ ಪಾಯಿಂಟ್ ಬಂದಿದೆ ಅದನ್ನು ಹೇಳ್ತೇನೆ. ನಮ್ಮ ರಾಜಶ್ರೀ ಅವರು ಅವರ ಪ್ರೀತಿಯ ತಂದೆ ಈಗಿಲ್ಲ, ಕೈಲಾಸವಾಸಿಯಾಗಿದ್ದಾರೆ ಅವರು. ಎಸ್, ಇಂಥ ಸಂದರ್ಭದಲ್ಲಿ ರಾಜಶ್ರೀ ಅವರಿಗೆ ಅಷ್ಟೇ ಅಲ್ಲ, ತಮ್ಮ ಜೀವನದಲ್ಲಿ ತಮ್ಮ ಆಪ್ತರನ್ನು ನೀವು ಕಳ್ಕೊಂಡಿರ್ತೀರ, ಕಳ್ಕೊಂಡಿರೋ ರೀತಿ. ನಾನು ಯಾಕೆ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಹೇಳ್ತೇನೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡ್ಕೊಳ್ಳೋ ಜನ. ಕೇಳ್ಕೊಳ್ಳಿ ನೀಟಾಗಿ, ಅರ್ಥ ಮಾಡ್ಕೊಳ್ಳೋ ಜನ. ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಯಾರಿಗೆ ಸಿಗುತ್ತೆ? ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ. ತಮ್ಮ ಜೀವನದಲ್ಲಿ ತಮ್ಮ ಗಂಡ, ಅಣ್ಣ, ತಮ್ಮ, ಇದೇನಂತಾರೆ ಬಾಜುಕಿನವರ ನೇಬರ್ಸ್ ಇರಲಿ, ತಮ್ಮ ವ್ಯವಸಾಯ, ತಾವು ಮಾಡೋ ಕೆಲಸ, ತಾವು ಮಾಡೋ ವ್ಯಾಪಾರ, ಎಲ್ಲ ಕ್ಷೇತ್ರದಲ್ಲಿ ಯಾರಿರ್ತಾರೆ? ಮನುಷ್ಯರಿರ್ತಾರೆ. ನೀವು ಪಾಲಿಸೋ ಅಥವಾ ನೀವು ಪ್ರೀತಿಸೋ ಆ ಮೂಕ ಪ್ರಾಣಿ ಇರುವುದಿಲ್ಲ, ವ್ಯವಹಾರ ಅನ್ನೋದು ಮನುಷ್ಯರೊಂದಿಗೆ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಆ ಮನುಷ್ಯರು ಅರ್ಥ ಮಾಡಿಕೊಂಡ್ರೆ ಮುಗಿದೋಯ್ತು. ತಮ್ಮ ಜೀವನದಲ್ಲಿ ಆತ್ಮೀಯ ಸ್ನೇಹಿತರ ಅರ್ಥ ಮಾಡ್ಕೊಳ್ಳೋರು ಭಾಳ ಕಮ್ಮಿ ಇರ್ತಾರೆ. ಯಪ್ಪ ಇದು ಕರೆಕ್ಟ್, ಅದು ಕರೆಕ್ಟ್, ನೀವು ಇದನ್ನು ಹೇಳಿಲ್ಲ, ನೀವು ಅದನ್ನ ಹೇಳಿಲ್ಲ, ಯಪ್ಪ ಇರ್ತಾರಲ್ರೆ. ಆದರೆ ಅರ್ಥ ಮಾಡ್ಕೊಂಡವ್ರು ಇದ್ರೆ ಅವ್ರು ನಿಮಗೆ ಭಾಳ ಆಸೆ, ಭಾಳ ಅವರಿಗೆ ಅವ್ರ ಮೇಲೆ ಭಾಳ ಪ್ರೀತಿ. ಸೊ ಅದಕ್ಕೆ ಹೇಳ್ತಾನೆ, ತಮ್ಮ ರಿಲೇಷನ್ಶಿಪ್ನಲ್ಲಿ ಅಥವಾ ಸಂಬಂಧಗಳಲ್ಲಿ, ತಮ್ಮ ಬಿಸ್ನೆಸ್ಸು, ತಮ್ಮ ಜಾಬು, ತಮ್ಮ ಮನೆಯಲ್ಲಿ, ತಮ್ಮ ಪರಿವಾರದಲ್ಲಿ ಅರ್ಥ ಮಾಡ್ಕೊಳ್ಳೋ ಜನ ಇದ್ರೆ ಇನ್ನೇನು ಬೇಕ್ರಿ ಲೈಫಲ್ಲಿ? ಆ ಒಂದು ಸತ್ಯ ವಿಜಯ ಸಾವು, ಆ ಸಾವು ಒಳ್ಳೆಯದಾಗಿ ಸಿಕ್ಕು ಮುಗ್ದ ಹೋಯ್ತಲ್ರಿ. ಆದರೆ ಸಾವು ನಮ್ಮ ಕೈಯಲ್ಲಿಲ್ಲ, ಇದು ಸತ್ಯ. ಕೈಲಾಶಕ್ಕೆ ಹೋಗಿದ್ರು, ದರ್ಶನ ಪಡಿತಿದ್ರು, ವಾಪಸ್ ಬಂದರು. ಆ ಕೈಲಾಶಕ್ಕೆ ಯಾರು ಹೋಗ್ಯಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ದರ್ಶನದ ಒಂದು ಫೀಲಿಂಗ್. ಅದಕ್ಕೆ ಶಬ್ದ ಇಲ್ಲ, ದೇರ್ ಇಸ್ ನೋ ವರ್ಡ್ಸ್, ಸ್ಪೀಚ್ಲೆಸ್. ಅಂಥ ಒಂದು ಸಂದರ್ಭದಲ್ಲಿ ವಾಪಸ್ ಅವ್ರು ಬರುವಾಗ ಏಕದಮ್ ಆರಾಮಿದ್ರು. ಆದರೆ ಒಮ್ಮೆ ರೀ, ವಿದಿನ್ ಮಿನಿಟ್ಸ್ ಯಾವ ರೀತಿ ಸಾವು ಅವರಿಗೆ ಕಾಯ್ತಾ ಇತ್ತು, ಜಲಪ್ರವಾಹ ಆಯಿತು. ನೇಪಾಲದ ಯಾರು ನೋಡಿದ್ರಲ್ಲ, ನೀವೆಲ್ಲ ನೋಡಿರ್ಬೋದು. ಈಗ ನೀರೆಲ್ಲ ಕರು ಹೋದ ಕೂಡಲೇ ನನಗೆ ನೋಡಿದ್ನಿ, ಯಾರೂ ಕಾಣಿಸ್ತಾ ಇಲ್ಲ. ಏಕೆಂದರೆ ಸ್ಲಡ್ಜ್ ಭಾಳ ದೊಡ್ಡ ಕೆಸರು ಅಂತಾರಲ್ಲ, ಅದು ಯಾವ ಲೆವೆಲಿಗೆ ಅಂದರೆ ಒಂದು ಎರಡು ಮಂಜಲಿ ಬಿಲ್ಡಿಂಗ್ ಲೆವೆಲಿಗೆ ಬಂದಿದೆ ರೀ. ಸ್ನೇಹಿತರೆ ಓಡಾಕತ್ತಾರ, ಅವ್ರ ಮನಸ್ಸಲ್ಲಿ ಯಾವ ರೀತಿ ಭಯ ಇರ್ಬೋದು. ಅದರಲ್ಲಿ ಅವ್ರು ಹೋದರು, ಅವ್ರು ಆ ಒಂದು ಸಾವನ್ನಪ್ಪಿದ್ದಾರೆ. ಇನ್ನೂ ಭಾಳಷ್ಟು ವಿಷಯವನ್ನು ಕೇಳಿದೆ. ಸತ್ತೀರು ಹೋಗಿರುವ ಆ ಒಂದು ಏನಂತಾರೆ ಡೆಡ್ ಬಾಡೀಸ್ ಏನಿತ್ತು, ಮೃತದೇಹ, ಅದರಾಗಿಂದ ಬಂಗಾರ ಎಲ್ಲ ತೊಗೊಂಡು. ಅಂದರೆ ಬೇಸಿಕಲಿ ನಿಮ್ಗೆ ಒಂದು ಮಾತು ಹೇಳ್ತಾನೆ, ಕೇಳ್ರಿ, ಕೇಳ್ಕೊರಿ. ಕೆಟ್ಟವ್ರು ಕೆಟ್ಟ ಮಾಡ್ಕೋತಿರ್ತಾರೆ ರೀ. ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಬಂಗಾರ ಗಿಂಗಾರ ತೊಗೊಳತ್ತಿದ್ರಂತ್ರಿ, ಯಾರು ತೀರು ಹೋಗಿದ್ದು ಅವ್ರದ್ದು ಕಿವ್ಯಾಗಿಂದ ಇದು ಅದು ಅಂತ. ದಿಸ್ ಇಸ್ ಲೈಫ್, ದಿಸ್ ಇಸ್ ವೇರ್ ವಿ ಆರ್ ಹೆಡಿಂಗ್. ಪರಿಸರ ತಮ್ಮದೇ ಆದಂಥ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಬರೀ ನೇಪಾಲ್ನಲ್ಲಿ ಆಗಿರೋ ಕತೆ ಅಲ್ಲ, ಇದು ನಾವೆಲ್ಲರೂ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಮಳೆ ರಾಯನ ಕೃಪೆ ನಮ್ಮ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬಹಳಷ್ಟು ಕಡೆ ಕಮ್ಮಿ ಆಗಿದೆ. ನಾನು ಅದನ್ನೇ ಇದು ವೆದರ್ ಓದುವಾಗ, ಅಂದರೆ ಈ ಫೋರ್ಕಾಸ್ಟ್ ಏನು ಬರುತ್ತೆ ಅದರಾಗ, 2027 ಬಹಳ ಜಾಸ್ತಿ ಗರ್ಮ್ ಆಗೋದಿದೆ, ಇದು ಸತ್ಯ. ಪ್ರತಿ ದಿನ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಒಂದೇ ದಿನದಲ್ಲಿ. ಇದು ಪರಿಸರ ಅಧಿಕಾರಿಗಳು ನಾವು ಸಂದರ್ಶನ ತಗೊಳ್ಳುವಾಗೂ ಹೇಳಿದರು, ಒಂದೇ ದಿನದಲ್ಲಿ ಚಳಿ, ಮಳೆ, ಬಿಸಿಲು ನೋಡ್ಲಿಕ್ಕೆ ಪ್ರಾರಂಭ ನಾವು ಆಲ್ರೆಡಿ ಮಾಡಾಗತ್ತೇವೆ ಆತ್ಮೀಯರೇ. ಇದರಿಂದ ಆಗಿರುವ ಆ ಒಂದು ಘಟನೆ ಅಂತ್ರಿಪ್ಪ, ಗ್ಲೇಷಿಯರ್ಸ್ ಆಫ್ ಐಸು ಕರಗಿ ಬಿದ್ದು ಅದರಿಂದ ಎಷ್ಟೋ ಒಂದು ಭೂಕಂಪ ಆಗಿ ಆ ನೀರು ಹಿಂಗೆ ಸುರಿದು ಹೋಗಿದ್ದು ಜಲಪ್ರ. ನೀವು ಆ ವಿಡಿಯೋ ನೋಡಿರೋ ಕೈ ಕಾಲು, ನಾನು ಆ ಪ್ರಾರಂಭದಲ್ಲಿ ವೀಡಿಯೋಗಳು ಬಂದಾಗ ನಾನು ವಿಚಾರ ಮಾಡಿದೆ, ಈಗೆಲ್ಲ AI ಬಳಸ್ತಾ ಇದ್ದಾರೆ ಸುಳ್ಳು ವಿಡಿಯೋ ಅಂತ. ಇಲ್ಲ, ಆಮೇಲೆ ನಿಜ ನ್ಯೂಸ್ನಲ್ಲೆಲ್ಲ ಬರಾಕತ್ತು, ಕೈ ಕಾಲು ತಂಡಾತ್ರಿ. ಮನುಷ್ಯರು ಓಡಾಕತ್ತಾರ ಆತ್ಮೀಯರೇ, ಗಾಯಬ್ ವಿದಿನ್ ಮಿನಿಟ್ಸ್, ಆ ನೀರು ಒಳಗೆ ಹೋಗ್ಬಿಡ್ತದ. ನಾನು ದೊಡ್ಡವ, ನಾನು, ನನ್ನ ಹೆಸರು, ನನ್ನ ಆಸ್ತಿ, ನನ್ನ ಮದುವೆ ಹಿಂಗಾಯಿತು, ನನ್ನ ಕಾರ್ ಹಿಂಗೈತಿ, ನನ್ನ ಆಸ್ತಿ ಹಿಂಗೈತಿ, ಎಲ್ಲ ಏನು ಈ ಪ್ರಕೃತಿ ಮುಂದೆ ನಾವು ಏನು ಇಲ್ಲ. ಮಚ್ಚರ್ಕರ, ಈಗ ಮಚ್ಚರಿಗೆ ಒಂದು ಬ್ಯಾಟ್ ತಂದೇನ್ರಿ ನಾ ಮನ್ಯಾಗ, ಚಟ ಚಟ ಚಟ ಅಂತ ಸುಟ್ಟು ಹೋಗ್ಕದ್ರಿ. ಹಂಗೆ ನಾವು ಒಂದಿನ ಹೋಗೋರು. ಜಲಪ್ರವಾಹದ ವಿಡಿಯೋ ನೋಡಿ ನಿಮ್ಗೆ ಅನಿಸುತ್ತೆ ಲೈಫ್ ಇಸ್ ಸೋ ಸ್ಮಾಲ್. ನಾವು ಏನಿಲ್ಲ ಈ ಪ್ರಕೃತಿಯ ಮುಂದೆ. ಪ್ರಕೃತಿ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾವು ನಮ್ಮ ಕಡೆ ಟೈಮ್ ಹೋಗ್ಬಿಟ್ಟಿದೆ ಆತ್ಮೀಯ ಸ್ನೇಹಿತರೆ. ಇದೇ ಪ್ರಕೃತಿ ಉಳಿಸೋದು ಅನ್ನತ್ತೆ ನಾವು. ಪ್ರಕೃತಿ ಉಳಿಸೋ ಅಷ್ಟು ದೊಡ್ಡವರಲ್ಲ ನಾವು. ಅದರಷ್ಟು ಅದು ಬಿಟ್ಟುಬಿಡಿ, ಪ್ರಕೃತಿ ನಮ್ಮನ್ನ ಉಳಿಸುತ್ತೆ.
ನಾವೇನು ಮಾಡೇವು ಗೊತ್ತೈತ್ರಿ, ಪ್ರಕೃತಿ ಹಾಳು ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಈ ಒಂದು ಸಂದರ್ಭಕ್ಕೆ ಬಂದಿದ್ದೇವೆ. ಆ ದೃಶ್ಯ ನೋಡಿದ ಇದು ಆ್ಯಕ್ಚುಲಿ ನಾನು ಅದ ದಿನ ಮಾತಾಡಬೇಕು ಇತ್ತು. ನಾ ಕಾಯಕತ್ತಿದ್ನಿ ಕಿ ನೇಪಾಲದ ಅದು ಏನು ಕಾರಣ, ಜಲಪ್ರವಾಹದ ಹಿಂದಿನ ರಿಯಲ್ ಕಾರಣ ಏನು ಅದು ಗೊತ್ತಾಯ್ತು ನನಗೆ. ಅದ್ರ ಬಗ್ಗೆ ವಿಚಾರ ಮಾಡ್ಕೋತ ಕೂತಿದೆ. ಆ ಜನರು ಯಾವ ರೀತಿ ಸಾವನ್ನಪ್ಪಿದ್ದಾರೆ, ಅವರು ಬಹಳ ಜನ ಹೇಳಿದಾರೆ ದೇವ್ರ ಕಡೆನೇ ಹೋದ್ರು ಕೈಲಾಸ ದೇವರಲ್ಲ ಆತ್ಮೀಯ ಸ್ನೇಹಿತರೆ. ನಿಮಗೆ ಹೇಳ್ತೇನೆ, ನಾನು ನೀವು ಯಾರು ಶಿವ ನೋಡಿಲ್ಲ, ಮಹಾದೇವ ನೋಡಿಲ್ಲ. ನಾವು ಒಂದು ಕಲ್ಪನೆಯಿಂದ ಒಂದು ಒಳ್ಳೆಯದಾದಂಥ ಫೋಟೋ ಅಥವಾ ಅವರ ಇದು ಏನಂತಾರೆ ಸಿನಿಮಾ ನೋಡಿ ನಾವು ಮಾಡಿರ್ತೇವೆ ಒಂದು ಕಲ್ಪನೆ. ಆದರೆ ಪ್ರಕೃತಿ ಮಾತ್ರ ನಾನು ನೋಡೇನೆ. ಈ ಮೌಂಟನ್ಸ್ ಆಗಿರ್ಬೋದು, ಗಿಡ ಮರ ಗುಡ್ಡ ಇವೆಲ್ಲ ಇದಾವಲ್ರಿ, ಇವು ಸತ್ಯ. ಈ ಗುಡ್ಡ ಅದು ಈ ಬರಫಿನ ಗುಡ್ಡ ಕರಿಗೆ ಬಿತ್ತು ಈ ರೀತಿಯ ಒಂದು ಸಾವಿಗೆ ಒಳಗಾಯಿತು. ಅದಕ್ಕೆ ನನ್ನ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇರೋ ಡೈಲಾಗ್ ನೆನಪಿಟ್ಕೊಳ್ಳಿ, ತಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋ ಜನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಮ್ಮಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾನು ಮಾತಾಡುವಾಗ ಸರ್ ನೀವು ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ ಅನ್ನೋರು ಭಾಳಷ್ಟು ಜನ ನನಗೆ ಸಿಗ್ತಾರೆ. ಸರ್ ನೀವು ಇದನ್ನು ನಂದು ಹೆಸರು ಮಿಸ್ ಮಾಡಿದಿರಿ, ನಂದು ಇದು ನಾನಂತೇನ ಆಯ್ತು ಅಮ್ಮ, ಇರಲಿ ಇರಲಿ. ಅರ್ಥ ಮಾಡ್ಕೊಳ್ಳೋರು ಸಾವಿರ ಜನ ಇರ್ತಾರೆ ರೀ ಆತ್ಮೀಯ ಸ್ನೇಹಿತರೆ, ಅದು ನಿಮ್ಮ ಜೀವನದಲ್ಲಿ ಬರಬೇಕಲ್ಲ, ಅದು ಬಹಳ ಮುಖ್ಯ. ತಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋ ಜನ ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ಕರೆಕ್ಟಾ? ಎಸ್. ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಇದು ಕಾರ್ಯಕ್ರಮದಲ್ಲಿ ನಮ್ಮ ಟೈಮ್ಗೂ ಇದೇ ತರಹ ಎಲ್ಲರಿಗೂ ಬರೇ ದುಡ್ಡು ಬಂಗಾರ ಹಾಕಿದರು. ಯಾರು ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ ಇಲ್ಲ ಆ ಟೈಮ್ನಲ್ಲಿ ನಿಮಗೆ ಅರಿವು, ಅವರು ತುಂಬ ಹೆಲ್ಪ್ ಮಾಡ್ತಾರೆ ಬಂದು. ಅದು ಎಸ್ ಕಂಚನ್ ಕೊಪ್ಪರ್ಡಿ ಅವರು, ನಿಮ್ಗಿಂತ ಜಾಸ್ತಿ ಇನ್ಯಾರಿಗೆ ಗೊತ್ತು, ಇದು ಸತ್ಯವಾದ ಮಾತು. ರಾಜಶ್ರೀ ಅವರು ಏನು ಹೇಳ್ತಾ ಇದ್ದಾರೆ, ಓಂ ಗಮ್ ಗಣಪತಿ ನಮಃ, ಎಲ್ಲ ನೋಡಿದ್ದೇನೆ. ಎಸ್, ಕಣ್ಣು ತಪ್ಪಿಸಿ ತಪ್ಪು ಮಾಡಬಹುದು, ಆದರೆ ಕರ್ಮದ ಕಣ್ಣು ತಪ್ಪಿಸಲು ಸಾಧ್ಯವಿಲ್ಲ. ಕಾಲ ಎಲ್ಲದಕ್ಕೂ ಲೆಕ್ಕ ಹೇಳುತ್ತೆ. ಈ ಕಾಲ ಆಲ್ರೆಡಿ ಲೆಕ್ಕ ಹೇಳಾಕತ್ತದ ರಾಜಶ್ರೀ ಅವರೇ. ವಿ ಆರ್ ಆಲ್ ಇನ್ ಟು ಅ ವೆದರ್ ಚೇಂಜಿಂಗ್, ಅಂದರೆ ಇದೇನು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ದೇವಲ್ಲ. ನಮ್ಮ ಬೆಳಗಾವಿ ಕುಂದಾನಗರಿ ಬೆಳಗಾವಿ, ಮಹಾಬಲೇಶ್ವರ ಚಿಕ್ಕ ಮಹಾಬಲೇಶ್ವರ ಅಂತ ಹೇಳ್ತಿದ್ರು ಬಾಲ್ಯದಲ್ಲಿ. ಮಳೆ ಬಂದ್ರೆ ಹೆಂಗೆ ಬರ್ತಿತ್ರಿ ಮಳೆ, ಏನು ಉತ್ತಮವಾದ ಒಂದು ಮಳೆ ಇರ್ತಿತ್ತು, ಚಳಿ ಇರ್ತಿತ್ತು, ಆಮೇಲೆ ಏನದು ನಮ್ಮ ಇದು ಬಿಸಿಲು ಅಷ್ಟೇ ಇರ್ತಿದ್ರು. ಖರೆ ಹಿಂಗೆ ಸುಡು ಸುಡು ಕೆಟ್ಟು ಸುಡಾಕತ್ತದ್ರಿ. ಈಗ ನಾನು 9:30 ಹೊರಗಡೆ ಹೋಗಿದ್ದೆ, ಸ್ವಲ್ಪ ಬಿಸಿಲು ಆದರೆ ಸುಡು ಸುಡು ಬಿಸಿಲು. ಆದರೆ ಬಾಲ್ಯದಲ್ಲಿ ಹಂಗೆ ಬಿಸಿಲು ಇದ್ದಿರಕಿಲ್ಲ ಆತ್ಮೀಯರೇ. ನಾನು ನನ್ನ ಬಾಲ್ಯದ ಈ ಏನಂತಾರೆ ಬೇಸಿಗೆ ರಜೆ ಏನು ಇರ್ತಿತ್ತು ನೋಡ್ರಿ, ಕ್ರಿಕೆಟ್ ಎಲ್ಲ ಆಡಕ್ಕೆ ಹೋಗಿದ್ರು ಮಧ್ಯಾಹ್ನ ಫಸ್ಟ್ ಕ್ಲಾಸ್. ಆಡವರ ಕಾಕಡಿ ತಿನ್ನವರ ಅವಳ ಅದೇನು ಬರ್ತಿದ್ದ, ಆಮೇಲೆ ಅದ ಪೇ ಮಿಲೇ ಅಂತ ಗಂಟೆ ಬಾರಿಸ್ಕೊತ ಬರ್ತಿದ್ರೆ ಒಬ್ಬ ಅಜ್ಜ, ಅದನ್ನು ತಿನ್ನವರ ಮತ್ತೆ ಹೋಗವ್ರ ಬಿಸಿಲಾಗಿ ಫುಲ್ ಮಾಡವ್ರ, ಮತ್ತು ಬಿಸಿಲಾಗಿ ಯಾರು ಆಟಾಡಿ ಮನೆಗೆ ಬಂದು ಗಟ್ಟಿ ಗಟ್ಟಿ ನೀರು ಕುಡಿದಿದ್ದು ನೆನಪೈತೇನಿಲ್ಲರಿ. ಇವಲ್ಲ ನೀರು ನೀವು ಮನ್ಯಾಗ ಹೋಗಿಲ್ಲ ಅಂದ್ರೆ ಯಾರು ಅಲ್ಲೇ ಮನೆ ಗ್ರೌಂಡ್ ಬಾಜುಕ್ಕೆ ಮನೆ ಯಾರು ಇರ್ತಿತ್ತು ಅವ್ರ ಮನೆನ ನಮಗೆ ವಾಟರ್ ಸಪ್ಲೈಯರ್, ಇಲ್ಲಾಂದ್ರೆ ದೂರ ಹೋಗಿ ಆ ಬೋರ್ನ್ಯಾಗ ನಾವು ಬರ್ರ ಬರ್ರ ಬರ್ರ ಅಂತ ಬಡ್ದು ಸಿಹಿಯಾದ ನೀರನ್ನು ಸೇವಿಸವ್ರು ಮತ್ತೆ ಹೋಗವ್ರ. ಆದರೆ ಈಗ ಯಾರು ಬಿಸಿಲಾಗಿ ಹೋಗ್ರಿ ಅಂದ್ರೆ ಯಪ್ಪ ಚಕ್ಕರ್ ಬರ್ತದೆ, ಸನ್ಸ್ಕ್ರೀನ್ ಹಾಕೋಬೇಕು, ಆದ ಈದ ಎಲ್ಲಿಗೆ ಬಂದೇವ್ರಿ, ಭಾಳ ವೀಕ್ ಆಗೇವ್ರಿ ನಾವೆಲ್ಲರೂ. ಆ್ಯಂಡ್ ದೃಶ್ಯನೂ ಕಮ್ಮಿ ಆಗಿದೆ. ಫಸ್ಟ್ ಆಫ್ ಆಲ್ ಮೈದಾನ ಇಲ್ರಿ, ಈಗ ಎಲ್ಲ ಒಳ್ಳೆ ಒಳ್ಳೆ ಮೈದಾನ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಆಗಿಬಿಟ್ಟಿದೆ. ಬಿಲ್ಡಿಂಗ್ ದೊಡ್ಡದಾಗೈತಿ, ಮನ್ಸು ಸಣ್ಣದಾಗಿತ್ತು ನಮ್ದು, ಗಿಡಗಳೇ ಇಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ. ಮತ್ತಿನ್ನೂ ಈ ಒಂದು ಬೆಳವಣಿಗೆಯ ಹೆಸರಲ್ಲಿ ಗಿಡ ಮರ ಎಲ್ಲ ಕಟ್ ಮಾಡ್ಕೋತ ಹೋದರೆ ಎಲ್ಲಿಗೆ ಹೋಗೋದು ನಮ್ಮ ಜೀವನ, ಇದೇ ಆಗೋದಲ್ರಿ ಇದೇ. ಸೊ ನಡ್ರಿ. ಸೊ ಪೂಜಾ ಅವರು ಮೆಸೇಜ್ ಮಾಡಿದರೆ ಸರ್ ಎಷ್ಟು ಉತ್ತಮವಾಗಿ ಹೇಳಿದರೆ, ಅರ್ಥ ಮಾಡ್ಕೊಳ್ಳೋ ಜನ ನಮಗೂ ಜೀವನದಲ್ಲಿ ಸಿಗೋದು ಬಹಳ. ಎಸ್, ಏನು ಹೇಳೋದು, ನಾನು ಅದೇ ಹೇಳಿದ್ನಲ್ಲ, ಈ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ ನಾನು ಅದೇ ಹೇಳಿದ್ನಲ್ಲ ಪೂಜಾ ಅವರೇ. ನಿಮಗೆ ನೀವು ಫಸ್ಟ್ ಗೆಳೆಯರಾಗಿ, ನಿಮಗೆ ನೀವು ಫಸ್ಟ್ ಪ್ರೀತಿಸಿ, ನಿಮಗೆ ನೀವು ನಿಮ್ಮೊಂದಿಗೆ ನೀವು ಫಸ್ಟ್ ಗೆಳೆತನ ಬೆಳೆಸ್ಕೊಳ್ಳಿ. ಇನ್ನೊಬ್ಬರೊಂದಿಗೆ ಗೆಳೆತನ ಬೆಳೆಸೋಕ್ಕಿಂತ ಮುಂಚೆ ಬಿಕಮ್ ಯೋರ್ ಬೆಸ್ಟ್ ಫ್ರೆಂಡ್, ಇನ್ನೊಬ್ಬರಿಗೆ ಪ್ರೀತಿಸೋಕ್ಕಿಂತ ಮುಂಚೆ ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್ ಫಸ್ಟ್. ಆಮೇಲೆ ಇನ್ನೊಬ್ಬರು ಪ್ರೀತಿ ಮಾಡಲಿ ಮಾಡದೇ ಇರಲಿ, ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇರಲಿ, ನೀವು ಆರಾಮಾಗಿರ್ತೀರ. ಸೊ ಇದೊಂದು ಸ್ವಲ್ಪ ಕಠಿಣ ಐತಿ, ಅದಕ್ಕೆ ಒಂದೇ ಒಂದು ಮಾರ್ಗ, ವಿಚ್ ಇಸ್ ನಾಮಜಪ. ಟ್ರೈ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಅವನ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೃಷ್ಣ ಎಂದರೆ ಭಯವಿಲ್ಲ ಆಯಿತು, ಶಿವಶಿವ ಎಂದರೆ ಭಯ, ಎಲ್ಲದೂ ಪಾಯಿಂಟ್ ನೋಡಾತಿರಲಿಲ್ಲ. ರಾಜಶ್ರೀ ಅವರೇ, ನಿಮ್ಮ ಗೀತೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಶೋಕ್ ಗಂಟ್ಮರೆ ಸರ್ ಅವರು ಏನೋ ಒಂದು ಕವಾಲಿ ಕಳಿಸಿದ್ದಾರೆ, ಈ ಕವಾಲಿಯ ಮುಖಾಂತರ ಅವರು ಏನು ಹೇಳ್ತಾರೆ, ಈ ಕವಾಲಿ ಮೇ ಪೂರಾ ಜೀವನ ಕಾ ಸಾರ್ ಲಿಖಾ ಹುವಾ ಹೇ, ಜರೂರ್ ಸುನಿಯೇಗಾ, ಮೈ 100% ಇಸ್ಕೋ ಸುನುಂಗಾ. ಅಜೀಜ್ ನಿಜಾನ್ ಅವರ ಒಂದು ಕವಾಲಿ ಕಳಿಸಿದ್ದಾರೆ, ಆಮೇಲೆ 100% ಕೇಳ್ತೇನೆ ಅಶೋಕ್ ಸರ್. ಆ್ಯಂಡ್ ಪಾಯಿಂಟ್ ಏನಂದರೆ ಆತ್ಮೀಯ ಸ್ನೇಹಿತರೆ, ಆಧ್ಯಾತ್ಮ ಒಳ್ಳೆ ವಿಚಾರಗಳು ನಾವು ತಗೋತೇವಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈಗ ಒಂದು ಬಹಳ ಒಳ್ಳೆ ಉದಾಹರಣೆ ಕೊಡ್ತೇನೆ ನೋಡಿ ನಾನು. ಈಗ ಜಸ್ಟ್ ಗಜು ಅವರು, ಗಜಾನನ್ ಖಾಮ್ಕರ್ ಅವರು ಕರೆ ಮಾಡಿದರು, ಅಡ್ವೊಕೇಟ್ ಪ್ರಮೀಳಾ ಹಂಪನವರು ಅವರು ನನಗೆ ವಿಶ್ ಮಾಡಿದರು, ಮತ್ತು ಎಲ್ಲರೂ ಯಾರ್ಯಾರು ವಿಶ್ ಮಾಡಿದರು ಅವರಿಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ, ಕಂಚನ್ ಕೋಪರ್ಡಿ ಅವರು ತಮ್ಮ ದುಃಖವನ್ನು ಹಂಚಿಕೊಳ್ಳುವಾಗ ನನಗೆ ನೆನಪಾಯಿತು, ಈ ನೇಪಾಲ್ ಬಗ್ಗೆ ಹೇಳುವಾಗ ಅವರ ದುಃಖ ಒಂದು ಸ್ವಲ್ಪ ಟ್ರಿಗರ್ ಆಗಿರ್ಬೋದು, ಇಲ್ಲ ಮಂಜುನಾಥ್ ಅವರು ನೀವು ಹೇಳಿದ್ದು ಸತ್ಯ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ದೇವರಾಗಿ ಬಂದಿರೋ ನಮ್ಮ ಆರ್ಮಿ ಸಿಬ್ಬಂದಿಗಳು ಅವರಿಗೆ ಧನ್ಯವಾದ ತಿಳಿಸ್ಬೇಕು ಅಂತ ಹೇಳಿದರು. ಆ್ಯಂಡ್ ಅವ್ರ ಅದರಲ್ಲಿ ದುಃಖ ಇತ್ತು, ಆ್ಯಂಡ್ ಆ ದುಃಖಕ್ಕೆ ನಾನು ಏನು ಹೇಳಿ, ಅವ್ರ ದುಃಖವನ್ನು ಅವರು ಶೇರ್ ಮಾಡಿಕೊಂಡ್ರು, ನಾನು ಅವರಿಗೆ ಕ್ಷಮೆ ಕೇಳಿದೆ, ಟ್ರಿಗರ್ ಆಗಿರ್ಬೋದು, ಇಲ್ಲ ಇಲ್ಲ ನೀವು ಮಾಡ್ತಾ ಇದ್ದೀರಿ ಮಾಡಿ ಅಂತ. ಆತ್ಮೀಯರೇ, ನಾನು ನನ್ನದು ನನ್ನ ಹೆಸರು ನನ್ನ ಆ ಗಾಡಿ ಬಂಗ್ಲೆ ಇದು ಅದು ಅಂತ ನಾವು ತಿಕ್ಕೋತೇವಲ್ಲ, ಒಂದು ಕ್ಷಣದಲ್ಲಿ ಎಲ್ಲ ಗಾಯವಾಗುತ್ತೆ. ಆ ನೇಪಾಲ್ನಲ್ಲಿ ಆಗಿರೋ ಜಲಪ್ರವಾಹನೇ ಒಂದು ಪ್ರೂಫ್. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಈಗ ನಾನು ಒಂದು ಒಳ್ಳೆಯ ಉದಾಹರಣೆ ನಾನು ಜಸ್ಟ್ ಗಜಾನನ್ ಖಾಮ್ಕರ್ ಅವರೊಂದಿಗೆ ಮಾತನಾಡುವಾಗ ಹಂಚಿಕೊಂಡೆ, ವಿಚ್ ಇಸ್ ಆತ್ಮೀಯ ಸ್ನೇಹಿತರೆ, ನನ್ನ ಪರಿಚಯದಲ್ಲಿ ಒಬ್ಬರು ಇದ್ದಾರೆ, ಅವರು ಅಗ್ರೆಸಿವ್ ಡಿವೋಷನ್ ಮಾಡ್ತಾರೆ, ಅಂದರೆ ಅವರು ನಂಬೋ ದೇವರು ಬಿಟ್ಟು ಬೇರೆ ದೇವರಿಗೆ ಸಿಕ್ಕಾಪಟ್ಟೆ ಬೈತಾರೆ. ಆ್ಯಂಡ್ ಅವ್ರನ್ನ ಅವ್ರು ಮಾಡ್ತಾರೆ, ಗುಡಿಗೆ ಹೋಗೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ, ಆದರೆ ಪ್ರತಿ ಕ್ಷಣ ಇನ್ನೊಬ್ಬರ ಮೇಲೆ ದ್ವೇಷ, ಇನ್ನೋ ಪರಜಾತಿ ಮೇಲೆ ದ್ವೇಷ ಮಾಡ್ತಿರ್ತಾರೆ, ಕೋಪ ಮಾಡ್ತಿರ್ತಾರೆ. ಸೊ ತಾವು ಮಾಡೋ ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಥಿರತೆ ಬಂದರೆ ಅದೇ ನಿಜವಾದ ಭಕ್ತಿ. ಇನ್ನೊಮ್ಮೆ ಕೇಳ್ಕೊಳ್ಳಿ, ತಾವು ಮಾಡೋ ಭಕ್ತಿಯಿಂದ ತಮ್ಮ ಮನಸ್ಸಿನಲ್ಲಿ ಸ್ಥಿರತೆ ಬಂದರೆ ಅದೇ ನಿಜವಾದ ಭಕ್ತಿ, ತಾವು ಮಾಡೋ ಭಕ್ತಿಯಿಂದ ದ್ವೇಷ ಹುಟ್ಟಿಸ್ಕೊಂಡ್ರೆ ಅದೆಂಥ ಭಕ್ತಿ, ವಿಚಾರ ಮಾಡಿ. ಸೊ ಸ್ನೇಹಿತರೆ, ನನ್ನ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ಇರ್ತಾರಂಥವ್ರು, ಫುಲ್ಲು ದ್ವೇಷ ಮಾಡ್ತಿರ್ತಾರೆ, ಕೋಪ ಮಾಡ್ತಿರ್ತಾರೆ, ಆದರೆ ದೇವ್ರ ನಾಮ ಮಾತ್ರ ತಗೋತಿರ್ತಾರೆ. ಹಿಂಗಿರಬೇಡ್ರಿ ಆತ್ಮೀಯ ಸ್ನೇಹಿತರೆ, ದೇವರ ನಾಮ ಜಪಿಸಿದರೆ ಮನಸ್ಸು ಸ್ಥಿರವಾಗುತ್ತೆ, ಅದಕ್ಕೆ ಭಕ್ತಿ ಬೇಕು, ಮಾಡಿ ನೋಡಿ. ಕೃಷ್ಣ ಎಂದರೆ ಭಯ, ಕೃಷ್ಣ ಎಣಬಾರದೆ ಅನ್ನೋ ಒಂದು ಹಾಡೊಂದಿಗೆ ರಾಜಶ್ರೀಯವರ ಗೀತೆ, ತದನಂತರ ಬಿಡೆನು ನಿನ್ನ ಪಾದ, ತದನಂತರ ದೇವ ಮಹಾದೇವ, ತದನಂತರ ರುದಿರಧಾರ ಭಗಿರ ಚಿತ್ರದು, ತದನಂತರ ಚಂದ್ರ ಚೂಡ ಗರುಡ ಗಮನ ವೃಷಭ ವಾಹನ ಚಿತ್ರದು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ, ವರ್ಷದ 8ನೇ ತಿಂಗಳು, ತಿಂಗಳಿನ 31ನೇ ದಿನ, ಶುಭ ಸೋಮವಾರ, ವಾರದ ಆರಂಭ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE.

ಒಳ್ಳೆ ಗೀತೆ ಕಾರ್ಯಕ್ರಮದಲ್ಲಿ ಕಂಚನ್ ಕೋಪರಡಿ ಅವರ ಗೀತೆ ಬರ್ತಾ ಇದೆ. ಈಗ ಪ್ರಸಾರವಾಗಿರೋ ಗೀತೆ ರವಿ ಅವರದು. ಸ್ನೇಹಿತರೆ, ದೇವ ಮಹಾದೇವ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ, ಬನ್ನಿ ಕೇಳೋಣ. ತದನಂತರ ಪ್ರಸಾದ್ ಅವರ ಗೀತೆ. ಸರ್, ಅರ್ಥ ಮಾಡ್ಕೊಳ್ಳೋ ಜನರ ಬಗ್ಗೆ ನಿಜವಾಗ್ಲೂ ಸತ್ಯವಾದ ಮಾತನ್ನು ಹೇಳಿದ್ರಿ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೂಡ ನೋಡಿರ್ತೇವೆ, ಬಹಳ ದುಃಖ ಆಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಈಗ ರಾಮಬಾಣ ಆಗಬಹುದು ಅರ್ಥ ಮಾಡ್ಕೊಳ್ಳೋದು. ಎಸ್, ಏನು ಮಾಡೋದು ಪ್ರಸಾದ್ ಅವರೇ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇನ್ನೊಬ್ಬರೊಂದಿಗೆ ಗೆಳೆತನ ಬೆಳೆಸೋಕ್ಕಿಂತ ಮುಂಚೆ ನಿಮ್ಮೊಂದಿಗೆ ನೀವು ಉತ್ತಮ ಗೆಳೆಯರಾಗಿ ಇನ್ನೊಬ್ಬರನ್ನ ಪ್ರೀತಿಸೋ ಅಥವಾ ಆದ್ಯತೆ ಕೊಡೋಕ್ಕಿಂತ ಮುಂಚೆ ನಿಮಗೆ ನೀವು ಫಸ್ಟ್ ಪ್ರೀತಿಸಿ ಆದ್ಯತೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ನಾಳೆಗೆ ಯಾರು ಬರಲಿ ಬರದೇ ಇರಲಿ, ಯಾರು ನಿಮ್ಗೆ ಪ್ರಶಂಸೆ ಮಾಡಲಿ ಮಾಡದೇ ಇರಲಿ, ಬೈಲಿ ಬೈದೇ ಇರಲಿ, ನೀವು ನಿಮ್ಮೊಂದಿಗೆ ಖುಷಿಯಾಗಿ ಸದಾ ಆರಾಮಾಗಿರಬೇಕು. ಒಂದೊಳ್ಳೆ ಪುಸ್ತಕ ಓದ್ತಾ ಇದೆ, ಅದರಾಗಿತ್ತು ಈ ಮನುಷ್ಯ ತಮ್ಮ ಉಸಿರಾಟದ ಮೇಲೆ ಅಥವಾ ಉಸಿರೋ ಆ ಕ್ರಿಯೆ ಜಸ್ಟ್ ಗಮನಿಸಿದರೆ ಇಷ್ಟು ಗಮ್ಮತ್ತಾಗಿರ್ತಾನಂತ್ರಿ. ಆಹಾ, ಅದೇ ಗಜಾನನ್ ಕಾಮ್ಕರ್ ಅವರಿಗೂ ತಿಳಿಸಿದ್ದೆ ನಾನು ಕರೆ ಮುಖಾಂತರ. ಜಸ್ಟ್ ನೀವು ಉಸಿರು ತೊಗೊಳೋದು ಬಿಡೋದು ಈ ಕ್ರಿಯೆ ಏನಿದೆ ಅದ್ರ ಮೇಲೆ ಜಸ್ಟ್ ಫೋಕಸ್ ಮಾಡಿದರೆ ಅದರಾಗಿರೋ ಗಮ್ಮತ್ತು ಇನ್ನು ಬೇರೆದು ಯಾವುದು ಬೇಡ ಅಂತ್ರಿ. ಬಟ್ ನಾವು ಅದು ಮಾಡೋದೇ ಇಲ್ಲ, ಅದನ್ನ ಶಾಶ್ವತವಾಗಿದೆ ಅಂತ ತಿಳ್ಕೊತೇವೆ. ಯಾವತ್ತದ್ರ ಮೇಲೆ ಧಕ್ಕೆ ಬೀಳುತ್ತೋ ಅವಾಗ ನಾವು ವಿಚಾರ ಮಾಡ್ತೇವೆ. ಆತ್ಮೀಯರೇ, ಯಾವತ್ತಾದರೂ ಒಂದು ಆಸ್ಪತ್ರೆಗೆ ನೀವು ಹೋಗಿದರೆ, ಈಗ ನೋಡಿ ನಾವು ಇಲ್ಲಿ ಇದು KLEVenuDhvani 90.4 FM KLE ಕನಸು. ನಾನು KLE ಆಸ್ಪತ್ರೆಗೆ ಸಂದರ್ಶನಗಳು ಕೆಲವೊಂದು ಬಾರಿ ತೊಗೊಳ್ಳೋಕೆ ಹೋದಾಗ ಅಲ್ಲಿ ಇರೋ ವಾತಾವರಣ, ಅಲ್ಲಿ ಯಾರು ಆ ಒಂದು ಹಾಸಿಗೆಯಲ್ಲಿ ರೋಗಿ ಇರ್ತಾರೋ ಅವರೊಂದಿಗೆ ಆಚೆ ಹೊರಗಡೆ ಇರೋ ಅವರ ಪರಿವಾರದವರು ಸಂಬಂಧಿಕರು, ಅಲ್ಲಿ ನಿಜವಾದ ಪ್ರಾರ್ಥನೆ ನಡೀತಾ ಇರುತ್ತೆ. ಆ ಒಂದು ಆಸ್ಪತ್ರೆಯ ಗೋಡೆಯ ಒಳಗಿರೋ ಪ್ರಾರ್ಥನೆ ನಿಜವಾದ ಪ್ರಾರ್ಥನೆ ಆತ್ಮೀಯರೇ. ಆ ಹಾಸಿಗೆ ಮೇಲೆ ಇರೋ ವ್ಯಕ್ತಿಗೆ ತಮ್ಮ ಉಸಿರದ ಮೇಲೆ ಗೊತ್ತಾಗುತ್ತೆ, ಒಂದು ಅಪ್ಪ ದೇವ್ರೆ ಕಾಪಾಡಪ್ಪ, ಇದರಾಗಿಂದ ಹೊರಗೆ ತೊಗೊಂಡು ಬಾರಪ್ಪ, ನಾನು ಒಳ್ಳೆ ಉಸಿರು ಉಸಿರಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಕೊಡಪ್ಪ ಅಂತ. ಪ್ರತಿ ಉಸಿರಿಗೆ ಖರ್ಚು ಮಾಡ್ತಿರೋ ಅಲ್ಲಿ ಇರೋ ಪರಿವಾರದವರು ಅವ್ರಿಗೆ ಹೋಗಿ ಕೇಳಿ ಆತ್ಮೀಯ ಸ್ನೇಹಿತರೆ ಹೆಂಗಿರುತ್ತೆ. ಕೆಲವೊಬ್ಬರು ದೇವ್ರಿಗೆ ಬೈತಿರ್ತಾರೆ, ಕೆಲವೊಬ್ಬರು ದೇವರಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ. ಬೇಸಿಕಲಿ ಆತ್ಮೀಯ ಸ್ನೇಹಿತರೆ, ವಿಭಿನ್ನ ರೀತಿಯ ಕಥೆ ನಡೀತಾ ಇರುತ್ತೆ ತಮ್ಮ ಜೀವನದಲ್ಲಿ. ನೀವು ಈಗ ಉಸಿರಾಡ್ತಾ ಇದ್ದೀರಲ್ಲ, ಬಟ್ಟೆ ಊಟ ಅದು ಸಿಗಲಿಲ್ಲ ಅದೆಲ್ಲ ಬೇರೆ, ಯು ಆರ್ ಬ್ರೀದಿಂಗ್ ರೈಟ್ ನೌ, ಕರೆಕ್ಟ್? ಧನ್ಯವಾದ ಹೇಳಿ. ಏಕೆಂದರೆ ಇದೇ ಒಂದು ಉಸಿರಕ್ಕೆ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಒಂದು ಆಸ್ಪತ್ರೆ ಬೆಡ್ಡಲ್ಲಿ, ವಿಚಾರ ಮಾಡಿ. ಆತ್ಮೀಯ ಸ್ನೇಹಿತರೆ, ದೇವ ಮಹಾದೇವ ಅನ್ನೋ ಗೀತೆಯೊಂದಿಗೆ ಮುಂದೆ ಹೋಗ್ತಾ ಇದೆ. ಪದ್ಮಾ ಅವರು ತಿಳಿಸ್ತಾ ಇದ್ದಾರೆ, ಅಣ್ಣ ಎಲ್ಲ ಸಾಂಗ್ಸ್ ಆರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಖುಷಿ ಅಲ್ರಿ ಪದ್ಮಾ ಅವರೇ, ನೀವು ಖುಷಿ ಅಂದರೆ ಸಾಕು. ಆಗಸ್ಟ್ ಎಷ್ಟು ಜಲ್ದಿ ಹೋಯಿತು ನೋಡಿ, 8 ತಿಂಗಳು ಆಫ್ 2026 ಈಗ ಬಂತಲ್ರಿ. ಈಗ ಶೀತಲ್ ಅವರೇ, ಈಗ ಬರುತ್ತೆ ಗಣಪ, ಆದ ನಂತರ ಬರ ಅಂತ December 31 ಬರುತ್ತೆ, ಆಮೇಲೆ ತಲೆ ಮೇಲೆ ಕಡಿದು ಎಲ್ಲಿ ಹೋಯ್ತೋಪ್ಪ ಇಷ್ಟು ಲೌಕರ ದಿನಗಳ. ಸೊ ದಿನ ಮಾತ್ರ ಲೌಕರ ನೋಡಿ, ನಾನಿಲ್ಲಿ ಹೇಳೋ ವಿಚಾರ ನೀವು ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನಿಲ್ಲಿ ಏನು ಹೇಳ್ತೇನೆ ಅದು ನೀವು ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಇದೆ, ನೀವು ಕೋಪದಲ್ಲಿರಲಿ ದುಃಖದಲ್ಲಿರಲಿ ಸುಖದಲ್ಲಿರಲಿ ಒಂದು ಮಾತ್ರ ಹೋಗ್ತಾನೆ ಇದೆ, ವಿಚ್ ಇಸ್ ಟೈಮ್. ಸಮಯ ಯಾರಿಗೂ ನಿಲ್ಲೋದಿಲ್ಲ, ಹೋಗ್ತಾ ಇರುತ್ತೆ. ನಿಮ್ಮ ಕಡೆ ಇಷ್ಟು ಆಯ್ಕೆ ಇದೆ, ಖುಷಿಯಾಗಿರೋದೋ ದುಃಖದಲ್ಲಿರೋದೋ, ಆ ಆಯ್ಕೆ ನಿಮಗೆ ಬಿಟ್ಟಿದ್ದು. ಹಾಡನ್ನು ಕೇಳಿ ಮಜಾ ಮಾಡಿ.

ಎಸ್ಪಿಬಿ ಅವರ ಧ್ವನಿಯಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ. ಕಾಂಚನ್ ಕೋಪರಡಿ ಅವರ ಗೀತೆ ಆಗಿತ್ತು ಪ್ರಸಾರ. ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರುದಿರದಾರ ಉಘೆ ಉಘೆ, ಭಗೀರಾ ಚಿತ್ರದ ಗೀತೆ. ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಪ್ರಸಾದ್ ಅವರು ಕೂಡ ಅದೇ ತಿಳಿಸ್ತಾ ಇದ್ರು, ಅರ್ಥ ಮಾಡ್ಕೊಳ್ಳೋ ಜನದ ಬಗ್ಗೆ. ಎಸ್ ಪ್ರಾಣಶಕ್ತಿ ಬ್ರೆತ್, ಎಸ್ ಪ್ರಾಣಶಕ್ತಿ. ಅದೇ ಶೀತಲ್ ಅವರೇ, ದಿಸ್ ಈಸ್ ದ ಪಾಯಿಂಟ್ ನಾನು ಹೇಳ್ತಾ ಇದ್ದೆ. ನಾನೊಂದು ಲೈನ್, ಇದು ಒಂದು ಒಳ್ಳೆ ಪೇಜ್ ಓದ್ತಾ ಇದ್ದೆ. ಅದರಲ್ಲಿ ರಾವಣ ಹೇಳ್ತಾರೆ, ಇಷ್ಟು ಮಂಗ್ಯಗಳಲ್ಲಿ ಯಾವ ಒಂದು ಮನುಷ್ಯ ಶಾಂತವಾಗಿ ಮುಖದ ಮೇಲೆ ಪ್ರಶಾಂತವಾಗಿ ನಗು ಇಟ್ಕೊಂಡಿದ್ದಾರೆ ಅವರೇ ರಾಮ. ಹನುಮಾನ್ ಕೇಳ್ತಾನಂದರೆ, ನಾನು ಅದರಲ್ಲಿ ಏನು ದೊಡ್ಡದಿದೆ ಶಾಂತವಾಗಿರೋದು ನಗ್ತಾ ಇರೋದು? ಪ್ರಭು ಶ್ರೀ ಇವರು ಯಾರು ರಾವಣ ಅವರು ಹೇಳ್ತಾರಂತೆ, ಇಷ್ಟೆಲ್ಲ ಆಗಿದೆ, 14 ವರ್ಷ ವನವಾಸ, ಹೆಂಡತಿ ಅಬ್ಡಕ್ಷನ್ ಆಗಿದೆ, ಅಂಥ ಸಂದರ್ಭದಲ್ಲಿಯೂ ಇಷ್ಟು ಕಷ್ಟದಲ್ಲಿಯೂ ಕೂಡ ಮನಸ್ಸಲ್ಲಿ ಸ್ಥಿರತೆ ಮುಖದಲ್ಲಿ ನಗು ಇರೋರೇ ನಿಜವಾದ ಪ್ರಭು ಶ್ರೀರಾಮ್. ಅದಕ್ಕೆ ಹೇಳೋದು ಆತ್ಮೀಯ ಸ್ನೇಹಿತರೆ, ಮರ್ಯಾದ ಪುರುಷೋತ್ತಮ ರಾಮ್ ಥರ ಕಲಿಬೇಕು ನಾವು. ಜೈ ಶ್ರೀರಾಮ್ ಅಂತ ಹೇಳ್ತೇವೆ ಪ್ರೀತಿಯಿಂದ, ಆದರೆ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ. ಇದು ಬರೇ ನಾನು ಒಂದು ರೀತಿಯ ಭಕ್ತಿಯ ಪ್ರಶ್ನೆ ಹೇಳ್ತಾ ಇಲ್ಲ, ಇತ್ತೀಚಿನ ಒಂದು ಆನ್ಲೈನ್ ಡಿವೋಷನ್ ಆಗಿಬಿಟ್ಟಿದೆ. ಎಲ್ಲರೂ ಬೇರೆ ಒಂದು ಇದಕ್ಕೆ ಹೋಗಿ ಅಲ್ಲಿ ಹೋಗಿ ಕಾಮೆಂಟ್ ಮಾಡ್ತಾರೆ, ಅಲ್ಲಿ ಹೋಗಿ ತಮ್ಮ ಏನಂತಾರೆ ಕ್ರೋಧ ತೋರಿಸ್ತಾರೆ. ನಮ್ಮ ದೇವರು ನಮಗೆ ಏನು ಕಲಿಸ್ತಾ ಇದ್ದಾರೆ ಅವರ ಒಂದು ಜೀವನದ ಮುಖಾಂತರ? ಅಷ್ಟು ಸಮಸ್ಯೆ ಇದ್ರೂ ಮುಖದ ಮೇಲೆ ನಗು, ಮನಸ್ಸಿನಲ್ಲಿ ಸ್ಥಿರತೆ ಇದೆ ಪ್ರಭು ಶ್ರೀ ರಾಮ್. ಮನಸ್ಸಿನಿಂದ ಹೇಳ್ತೇನೆ, ರಾಮ್ ರಾಮ್ ರಾಮ್. ನೋಡಿ ಎಷ್ಟು ನಾನು ಹೋಯ್ದು, ನಾನು ಮಗ್ನಾಗ್ಬಿಡ್ತೇನೆ ಹಿಂಗೆ ಬಿಟ್ಟರೆ. ನಾನು ಸತತ ಕಂಟಿನ್ಯೂಸ್ ಹೇಳ್ಕೊತ ಹೋಗ್ಬೋದು. ನಾನು ಇದುವರೆಗೆ ಪ್ರಭು ಶ್ರೀ ರಾಮ್ ಅವರ ಹೆಸರಲ್ಲಿ ಮಾತ್ರ ಅಲ್ಲ, ನೀವು ನಂಬೋ ಯಾವುದೇ ದೇವರು ಪ್ರೀತಿಯಿಂದ ತಗೊಳ್ಳಿ, ತಮ್ಮೆಲ್ಲ ದೇಹದಲ್ಲಿರೋ ಚಕ್ರ ರಿಕ್ತಮ್ ರಿವೈವ್ ಆಗುತ್ತೆ. ಬರ್ಕೊಂಡಿಟ್ಕೊಳ್ಳಿ ಇದು ಆತ್ಮೀಯ ಸ್ನೇಹಿತರೆ, ನಾನು ಹೇಳಿರುವ ಮಾತು. ನೀವು ತಗೊಂಡಿರೋ ದೇವರ ನಾಮ ಜಪ ಎಷ್ಟು ಮಾಡಿರಿ, ಎಷ್ಟು ಸಲ ಮಾಡಿರಿ, ದ್ಯಾಟ್ ಈಸ್ ನಾಟ್ ದ ಪಾಯಿಂಟ್. ಒಮ್ಮೆ ಪ್ರೀತಿಯಿಂದ ತಗೊಂಡಿರೋ ಹೆಸರು ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಮತ್ತೊಮ್ಮೆ ಕೇಳ್ತೇನೆ ಪ್ರಶ್ನೆ, ವರ್ಷದ 8 ತಿಂಗಳಕ್ಕೂ ಹೋಯಿತು, ಈ 8 ತಿಂಗಳಲ್ಲಿ ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ? ಕೇಳಿ ಕೇಳಿ ಕೇಳಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಜೀವನದಲ್ಲಿ ಆನಂದದ ಕಣ್ಣೀರು ಇದುವರೆಗೂ 2026 ಎಂಟನೇ ತಿಂಗಳು ಗೊಡಲಲಕ್ ಅಂತ ಹೋಯ್ತು. ಹೆಂಗೋಯ್ತು ಗೊಡಲಲಕ್? 8ನೇ ತಿಂಗಳಿನ ಕೊನೆ ದಿನಕ್ಕೆ ಬಂದಿದ್ದೇನೆ. ನಾವು ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ. ಒಂದೇ ಪ್ರಶ್ನೆ, ಆನಂದದ ಕಣ್ಣೀರು, ಸಂತೋಷದ ಕಣ್ಣೀರು ಎಷ್ಟು ಸಲ ಬಂದಿದೆ ಇದು ನನಗೆ ತಿಳಿಸಿ. ಹಾಟ್ಲೈನ್ ಸಂಖ್ಯೆ ಬಂದು 9019904904. ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಆತ್ಮೀಯರೇ, ಬರ್ತಾ ಇದೆ ಪ್ರಸಾದ್ ಅವರ ಗೀತೆ. ತದನಂತರ ಪೂಜಾ ರಿಕ್ವೆಸ್ಟ್ ಮಾಡಿರುವ ಚಂದ್ರಚೂಡ, ತದನಂತರ ಬ್ರಹ್ಮಕಲಶ ಅನ್ನೋ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ ರಾಜೇಶ್ವರಿ ಅವರು. ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಈ ಗೀತೆ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಇವತ್ತಿನ ದಿನದ್ದು ಕೃತಿಕ ಅವರು ರಿಕ್ವೆಸ್ಟ್ ಮಾಡಿರುವ ಕೊನೆ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ವಿಜಯಲಕ್ಷ್ಮಿ ಅವರು ಕರೆ ಮಾಡಿದರು, ಅವರ ಒಂದು ಆನಂದದ ಕಣ್ಣೀರಿನ ಆ ಒಂದು ಅನುಭವವನ್ನು ಹಂಚಿಕೊಳ್ಳುವಾಗ, ಈಗ ಅವರು ಹಂಚಿಕೊಳ್ಳುವಾಗನೇ ಅವರ ಕಣ್ಣಲ್ಲಿ ಆನಂದದ ಕಣ್ಣೀರು ಬಂದಿರಬಹುದು. ಬಹಳ ಖುಷಿಯಾಯಿತು, ಅದೊಂದಾಯಿತು. ನನಗೆ ವಾಟ್ಸಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ. ಈ ದೇವನಲ್ಲಿ ಏಕರೂಪವಾಗಿ ಒಂದು ಭಕ್ತಿ ಹಾಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಶೋಕ್ ಕಂಠಮುರಿ ಸರ್ ಅವರು ತಿಳಿಸ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೊ ಮಚ್. ನಾನು ಕೇಳಿದೆ ಅಶೋಕ್ ಕಂಠಮುರಿ ಸರ್, ಈ ವರ್ಷದ 8 ತಿಂಗಳು ಮುಗೀತು, ಇದುವರೆಗೂ ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಎಷ್ಟು ಬಾರಿ ಬಂದಿದೆ? ಈ ಪ್ರಶ್ನೆ ಇತ್ತು. ಇವು ಹಾಡು ಕೇಳಿ, ಆ ಒಂದು ಮಾತು ಕೇಳಿ ಅದರಿಂದ ಬರುತ್ತೆ, ಬರುತ್ತೆ ಅಲ್ಲ, ಬಂದಿರುವುದು ಎಷ್ಟು ಕಿತಿ ದೊಳ್ಯಾತ್ ಆನಂದದ ಆಸು. ಈಗ ಮರಾಠಿನಲ್ಲಿ ಏನಂತಾರೆ, ಖುಷಿಗೆ ಆಸು ಅಬ್ ತಕ್ 8 ಮಹಿನೆ ಗುಜರ್ ಗಯೆ, ಅಬ್ ತಕ್ ಕಿತ್ನಿ ಬಾರ್ ಆಯಾ ಹೇ ಯೇ ಪೂಚನಾ. ನಮ್ಮ ಪ್ರೀತಿಯ ಪದ್ಮ ಅವರು, 2 ಸಲ ಆನಂದ ಬಾಷ್ಪ ಬಂದಿದೆ ಈ ವರ್ಷನಲ್ಲಿ. ನಿಜವಾದ ಶ್ರೀಮಂತರು ನೀವು, ಯಾರ ಕಣ್ಣಲ್ಲಿ ಆನಂದದ ಕಣ್ಣೀರು ಬಂದಿದೆ ನಿಜವಾದ ಶ್ರೀಮಂತ ಅವು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಫೇಮಸ್ ಆಗಬೇಕು, ಜಾಸ್ತಿ ಫಾಲೋವರ್ ಬರಬೇಕು. ಫೇಮಸ್ ಯಾವಾಗ ಆಗ್ತಿರು ಗೊತ್ತಾ? ಎಲ್ಲ ಯುವಕ ಯುವತಿಯರಿಗೆ ಯಾರು ಕೇಳ್ತಾ ಇದ್ರೆ ಎಲ್ಲರಿಗೂ ಒಂದು ಲೈನ್ ಹೇಳ್ತೇನೆ ನೋಡ್ರಿ, ಭಾರಿ ಬರ್ತೇನೆ, ನಾನು ಬರ್ತೇನೆ. ನೀವು ಯಾವಾಗ ಫೇಮಸ್ ಆಗ್ತೀರಿ ಹೇಳ್ರಿ? ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಆನಂದದ ಕಣ್ಣೀರು ನಿಮ್ಮಾಗೆ ನೋಡಿ ಬಂದಾಗ ನಿಜವಾಗಿ ಫೇಮಸ್ ಆಗಿರಿ. ಅದು ಉಲ್ಟಾದ್ರೆ, ನಿಮಗೆ ನೋಡಿದ ಕೂಡಲೇ ದುಃಖದ ಕಣ್ಣೀರು ಬಂದರೆ ವೇಸ್ಟ್ ನಿಮ್ಮ ಈ ಸೋಷಲ್ ಮೀಡಿಯಾನಲ್ಲಿ ಫೇಮಸ್ ಆಗೋದು, ಅಥವಾ ನೀವೆಲ್ಲೇ ಫೇಮಸ್ ಆಗ್ರಿ, ಆದರೆ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ದುಃಖದ ಕಣ್ಣೀರು ಬಂದರೆ ವೇಸ್ಟ್, ನೀವು ಫೇಮಸ್ ಅಲ್ಲ. ನಿಜವಾದ ಫೇಮಸ್, ತಂದೆ ತಾಯಿ ಕಣ್ಣಲ್ಲಿ ಆನಂದದ ಕಣ್ಣೀರು ಬಂದರೇ ನೀವು ಫೇಮಸ್. ಆ ಲೆಕ್ಕನಲ್ಲಿ ನಾನು ಭಾಳ ದುಃಖದ ಕಣ್ಣೀರು ಕೊಟ್ಟೇನೆ ನಮ್ಮ ಅವಾಗ, ನಮ್ಮ ತಂದೆಗೂ ಕೂಡ, ಆದರೆ ಆನಂದದ ಕಣ್ಣೀರು ಆವಾಗವಾಗ ಕೊಟ್ಟೇನೆ. ಈಗ ಎಲ್ಲರಿಗೂ ತಮಗೆ ಈ ಒಂದು ಪ್ರಶ್ನೆಗೆ ಉತ್ತರ, ಎಷ್ಟೋ ಜನರಿಗೆ ಒಂದು ಒಂಥರದ ಒಂದು ಏನಂತಾರೆ, ವೇಕಪ್ ಕಾಲ್ ಅಂತ ಹೇಳ್ತಾರೆ. ಅಯ್ಯೋ ಮಂಜುನಾಥ, ಈ ವರ್ಷದ ಇಷ್ಟು ದಿನದಲ್ಲಿ ಎಲ್ಲೋ ಮಾರೆ ನಮಗೆ ಆನಂದದ ಕಣ್ಣೀರೇ ಬಂದಿಲ್ಲ, ಲೆಕ್ಕ ಹಚ್ಚಬೇಕು. ಸೊ ನಾವು ಶ್ರೀಮಂತರಲ್ಲ, ಶ್ರೀಮಂತಿಗೆ ಬಿಡಿ ಸ್ನೇಹಿತರೆ, ಅದೊಂದು ದಂಡಿಗಿಡೋಣ. ಆದರೆ ನನ್ನ ಒಂದು ಉದ್ದೇಶ, ನನ್ನ ಒಂದು ಏನು ಗುರಿ ಅಂದರೆ, ತಮ್ಮ ಜೀವನದಲ್ಲಿ ಆನಂದದ ಕಣ್ಣೀರು ಬರಲಿಕ್ಕೆ ಈ ನಾಮಜಪ ಕಾರಣವಾಗಬೇಕು. ಎಸ್, ತಾವು 1 ಮಾಲ ಮಾಡಿದ್ರಿ, 1,000 ಮಾಡಿದರೆ, 1,00,000 ಕೂಡ ಮಾಡಿ, ಆದ್ರೂ ಭಕ್ತಿ ಇಲ್ಲದೆ ಮಾಡಿರುವ ನಾಮಜಪ ವೇಸ್ಟ್. ಒಮ್ಮೆ ಪ್ರೀತಿಯಿಂದ ತಮ್ಮ ದೇವರ ಹೆಸರು ತಗೊಂಡ್ರೇನು ಕಣ್ಣಲ್ಲಿ ಆನಂದದ ಕಣ್ಣೀರು ಬರುತ್ತೆ. ಎಸ್, ನಿಮಗೆ ಗೊತ್ತಾತ್ಮೀಯ ಸ್ನೇಹಿತರೆ, ನಾನು ಇಲ್ಲಿ ಸಂದರ್ಶನಗಳು ತಗೊಳ್ಳುವಾಗ ಒಬ್ಬ ಇವರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಬಂದಿದ್ದರು. ಅವರೊಂದಿಗೆ ಸಂದರ್ಶನ ಮಾಡುವಾಗ, ಸಂದರ್ಶನ ಮುಗಿದಾದ ತಕ್ಷಣ ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ? ಮಂಜುನಾಥ, ರಾತ್ರಿಯಾಗಲಿ ಮುಂಜಾನೆ ಆಗಲಿ ನಮ್ಮ ನಮ್ಮ ಟೆನ್ಷನಲ್ಲಿ ನಾವು ಇರ್ತೇವೆ, ಆದರೆ ನಿಜವಾದ ಒಂದು ಮಿರಾಕ್ಯುಲಸ್ ಪ್ರಾಸೆಸ್ ಆಗ್ತಾ ಇರುತ್ತೆ ಹೊಲದಲ್ಲಿ. ಎಸ್, ನಾನು ಸೈಕಲ್ ತೊಗೊಂಡು ಹೊಲದಾಗ ಹೋಗ್ತಿರ್ತೇನೆ ರೀ ಪ್ರತಿನಿತ್ಯ, ವಾರದಲ್ಲಿ 2-3 ಸಲ. ಆವಾಗ ನಾನು ಅದನ್ನು ನೋಡ್ತಿದ್ದೆ, ಆ ಚಲೋ ಐತಿ ಅಂತ ಹೊಡ್ಕೋತ ಹೋಗಿದ್ದೆ. ಆದರೆ ತಲೆಯಾಗ ಒಂದು ನಡೀತಿರ್ತಲ್ಲ, ಏ ಜಲ್ದಿ ಹೊಡಿಬೇಕು, ಇಷ್ಟು ಕಿಲೋಮೀಟರ್ ಮಾಡಬೇಕು, ಇವತ್ತಿನ ದಿನ ಇದೈತಿ ಆದೈತಿ ಅಂತ. ಈ ವ್ಯಕ್ತಿ ವೈದ್ಯರಾದರು, ಅವ್ರು ಏನು ಹೇಳಿದ್ರಲ್ಲ, ಅದ ನಂತರ ನನ್ನ ದೃಷ್ಟಿನೇ ಬದಲಾಯಿತು. ಹೌದಲ್ವಾ, ಇಲ್ಲಿ ಬೀಜ ಹಾಕಿರ್ತಾರೆ, ಮಣ್ಣು ಹಾಕ್ತಾರೆ, ಆಮೇಲೆ ಇದೆಲ್ಲ ಮಾಡಿದ ಕೂಡಲೇ ಚಿಗುರುತ್ತೆ, ಅಲ್ಲಿಂದ ಅಲ್ಲರಿ ನಮಗೆ ಅನ್ನ ಸಿಗುತ್ತೆ. ಏನು ಒಂದು ಮಿರಾಕ್ಯುಲಸ್ ಪ್ರಾಸೆಸ್! ಹಿಂಗೆ ನೀವು ಒಂದೊಂದು ವಿಚಾರ ಮಾಡಿದರೆ, ಮಳೆ ಬರುತ್ತೆ, ನೀರು, ಗಾಳಿ, ಹೂವು, ಚಿಗುರಿದ ಹೂವು, ಬಾಡಿ ಹೋದ ಹೂವು, ಹೆಂಗೆ ದೇರ್ ಇಸ್ ಮಿರಾಕಲ್ ಇನ್ ಎವ್ರಿಥಿಂಗ್. ದೇರ್ ಇಸ್ ಅನದರ್ ಮಿರಾಕಲ್, ಏನು ಗೊತ್ತಾ? ನೀವು ಶ್ವಾಸ ತಗೋತಾ ಇದ್ದೀರಾ, ಇದು ಒಂದು ಥರ ಪವಾಡ. ಮಿರಾಕಲ್ ಅಂದರೆ ಪವಾಡ, ಎಸ್, ದ್ಯಾಟ್ ಈಸ್ ಕನ್ನಡದಲ್ಲಿ. ನೀವು ಮುಂಜಾನೆ ಬಾಳೆ ಅಂತ ತಿಂದಿರಿ, ಪೋವೆ ತಿಂದಿರ್ತೀರಿ, ಇಡ್ಲಿ ತಿಂದಿರ್ತೀರಿ, ಪೈನಾಪಲ್ ತಿಂದಿರ್ತೀರಿ, ಏನಾದರೂ ಒಂದು ಆ್ಯಪಲ್, ಇಡ್ಲಿ, ಪೋವೆ ತಿಂದಿರ್ತೀರಲ್ರಿ, ಅದು ದೇಹ ಆಗುತ್ತೆ. ನೀವು ಆ್ಯಪಲ್ ತಿಂದರೆ ಆ್ಯಪಲ್ ಹಾಕೈತೆ ಅಂದರೆ ನಿಮ್ಮ ಶರೀರ ಇಲ್ಲಲ್ರಿ. ಇದು ಒಂದು ಮಿರಾಕಲ್ ನೋಡ್ರಿ. ಈ ಮಿರಾಕಲ್ ಬಗ್ಗೆ ಇನ್ನೊಂದು ಲೈನ್, 2-3 ಲೈನ್ ಮಾತಾಡ್ತೀನಿ. ನಮ್ಮ ಇವರ ಗೀತೆ ಒಂದು ರೆಡಿ ಆಗ್ತಾ ಇದೆ, ಹಾಡನ್ನು ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ? ವೇನದು ನೀ 90.4 FM KLE ಕನಸು.

ಆಲ್ ರೈಟ್ ಆತ್ಮೀಯರೆ, ಚಲೋ ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ. ಹಾಂ, ನಾನು ಏನೋ ಒಂದು ಹೇಳಬೇಕಿತ್ತಲ್ಲ, ಅದೇ ಪವಾಡ. ನೀವು ಉಸಿರಾಡೋದು, ನೀವು ತಿಂದಿರೋ ಬಾಳೆಯನ್ನು ಪೋವೆ, ಇಡ್ಲಿ, ಚಪಾತಿ, ಚಪಾತಿ ತಿಂದ್ರೆ ಚಪಾತಿ ಆಗ್ತೀರಾ? ಇಲ್ಲ, ದೇಹ ಆಗುತ್ತೆ. ಒಳಗಡೆ ನಿಮ್ಮ ಒಳಗಡೆ ಆಗೋ ಕ್ರಿಯೆಗಳು, ಪಚನೆ ಕ್ರಿಯೆ ಹಿಡ್ದ ತಿಂದಿರೋದು ಆಹಾರ ಹೊಟ್ಟೆಯಾಗ ಉಳಿದ್ರೆ ಕೆಟ್ಟೋಗುತ್ತೆ ಜೀವನ. ಎಷ್ಟೋ ಜನರದ್ದು ಹಾಳಾಗಿದೆ, ಜೀವ ಕಳ್ಕೋತಾರೆ. ಅಂಥ ಸಂದರ್ಭದಲ್ಲಿ ಮಿರಾಕ್ಯುಲಸ್ ಪ್ರಾಸೆಸ್, ನಿಮ್ಮ ದೇಹ ಈ ಜೀವದ ಕ್ರಿಯೆ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಏನೇನು ಐತೆ ಅಂತ ಅನಿಸುತ್ತೆ ನಿಮಗೆ. ಸೊ ಸ್ನೇಹಿತರೆ, ಇನ್ನು ಮುಂದೆ ತೊಗೊಂಡಿರೋ ಉಸಿರಾಟ ತಗೋ, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಿ. ತಿಂದಿರೋ ಆಹಾರ, ಈಗೆಲ್ಲ ಆಹಾರ ತಿನ್ನೋಕ್ಕಿಂತ ಮುಂಚೆ ಮೊಬೈಲ್ ತೆಗಿತಾರೆ ಯವ್ವ, ಏನಾದ್ರೂ ಬೇಕವರಿಗೆ. ಆದರೆ ಆಹಾರ ಆ ನಿಮ್ಮ ಪ್ಲೇಟ್ನಲ್ಲಿ ಬರೋಕ್ಕಿಂತ ಮುಂಚೆ ಆದರೆ ಹಿಂದಿಂದು ವಿಚಾರ ಮಾಡಿ. ಆ ಟೊಮ್ಯಾಟೋ ಇರಲಿ, ಆ ಟೊಮ್ಯಾಟೋ ಇರಲಿ, ಆ ಕಾಂದ ಇರಲಿ, ಆ ಒಂದು ಕರ್ಬೇವು ಇರಲಿ, ಹೊಲದಾಗಿಂದ ಬಂದದಲ್ಲರಿ, ಅದು ನಿಮಗೋಸ್ಕರ. ಅಂದರೆ ಈ ದೇಹ ಆ್ಯಂಡ್ ಆ ಮಣ್ಣು ಒನ್ ಬಂತಲ್ರಿ. ಇದನ್ನು ಹೇಳುವಾಗ, ವಿಚಾರ ಮಾಡುವಾಗ ನನಗೆ ಆನಂದದ ಕಣ್ಣೀರು ಬರುತ್ತೆ. ದೇವರ ಒಂದು ಯಾವುದೇ ದೇವರ ಹೆಸರನ್ನು ತಗೊಂಡ್ರೆ ಆನಂದದ ಕಣ್ಣೀರು ಬರುತ್ತೆ. ಪ್ರತಿನಿತ್ಯ ಯೋಗ, ಕ್ರಿಯೆ, ಧ್ಯಾನ, ಜಪ ಮಾಡುವಾಗ ಆನಂದದ ಕಣ್ಣೀರು ಬರುತ್ತೆ. ಹಂಗಂತ ನನಗೆ ಬರೀ ಆನಂದದ ಕಣ್ಣೀರು ಮಾತ್ರ ಅಲ್ಲ, ದುಃಖದ್ದು ಬರುತ್ತೆ. ದುಃಖದ ಬಂದಾಗ ಅದನ್ನು ಅಂತ ನೋಡ್ತೇನೆ, ಆಮೇಲೆ ವಾಪಸ್. ಏಕೆಂದರೆ ಯಾವುದು ಶಾಶ್ವತವಲ್ಲ. ದುಃಖ ಇರಲಿ, ಸುಖ ಇರಲಿ, ನೋವು ನಲಿವು, ಎಲ್ಲ ಒಂದಿನ ಬಿಟ್ಟು ಹೋಗುವುದೇ. ಆಯ್ತಾ? ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದಿಷ್ಟೇ, ಅಪ್ಪ ಅಮ್ಮ ಕುಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಒದೇ. ಪೈಲ ಇನ್ನಾರ ಆಯಿ ಬಾಬಾ ನಂತರ ಗಾಯ ಪಾಜೆ ದಿನ ಕಿಂಗ್ ಆವತರೆ ಬಾಬಾ ಜೋ ಬೀದೇಗ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಕಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ. ಇಷ್ಟ ಇರುವುದು ಜೀವನ, ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಐದು ಮರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನು ತಿನ್ನೋಕ್ಕೆ, ಬೊಗಸು ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಮಾಡಿರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದರಣವ, ಛೇ ಛೇ ಛೇ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷತೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಕಳೆದ ಸಂಚಿಕೆಯಲ್ಲಿ ಶ್ರೀ ಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ರು. ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮಧ್ಯಪ್ರದೇಶದ ಉಜ್ಜಯಿನಿಯ ಶ್ರೀ ಮಹಾಕಾಲೇಶ್ವರನ ಮಹಿಮೆಯನ್ನ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM.
1: ಇನ್ನು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಯಾತ್ರೆಯಲ್ಲಿ ನಾವು ಈಗ 3ನೇ ಜ್ಯೋತಿರ್ಲಿಂಗದ ಕಡೆಗೆ ಹೆಜ್ಜೆ ಹಾಕೋಣ. ಸೌರಾಷ್ಟ್ರದ ಸೋಮನಾಥ ದರ್ಶನದ ನಂತರ ಶ್ರೀಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನು ಕೇಳಿದ ಮೇಲೆ ಇವತ್ತು ನಾವು ಹೋಗ್ತಿರೋದು ಮಧ್ಯಪ್ರದೇಶದ ಪವಿತ್ರ ನಗರಿ ಉಜ್ಜಯಿನಿಗೆ. ಉಜ್ಜಯಿನಿ ಅಂದರೆ ಮಹಾಕಾಲನ ನಗರಿ. ಕಾಲಕ್ಕೂ ಅಧಿಪತಿಯಾದ ಭಕ್ತರ ಪಾಲಿನ ರಕ್ಷಕನಾದ ಶ್ರೀ ಮಹಾಕಾಳೇಶ್ವರ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಇದೇ ನಮ್ಮ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 3ನೇ ಜ್ಯೋತಿರ್ಲಿಂಗ, ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಮಹಾಕಾಳೇಶ್ವರನ ವಿಶೇಷತೆ ಏನಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ ದಕ್ಷಿಣಾಭಿಮುಖವಾಗಿ ಇರುವ ಏಕೈಕ ಜ್ಯೋತಿರ್ಲಿಂಗ ಇದು. ಇಲ್ಲಿನ ಜ್ಯೋತಿರ್ಲಿಂಗವು ಸ್ವಯಂಭು ಎಂದು ಪರಿಗಣಿಸಲಾಗುತ್ತದೆ. ಉಜ್ಜಯಿನಿಯ ಮಹಾಕಾಲನ ಪವಿತ್ರ ನಗರಿ. ಉಜ್ಜಯಿನಿಯನ್ನು ಪುರಾಣ ಕಾಲದಲ್ಲಿ ಅವಂತಿಕ ಉಜ್ಜಯಿನಿ, ಉಜ್ಜಯಿನಿ ನಗರಿ ಅಂತಾನೂ ಕರೆಯಲಾಗುತ್ತಿತ್ತು. ಈ ನಗರಕ್ಕೆ ಧಾರ್ಮಿಕವಾಗಿ ಬಹಳ ದೊಡ್ಡ ಮಹತ್ವ ಇದೆ. ಕ್ಷಿಪ್ರಾ ನದಿಯ ತೀರದಲ್ಲಿರುವ ಉಜ್ಜಯಿನಿ ಶಿವಭಕ್ತಿಯ ಪ್ರಮುಖ ಕೇಂದ್ರದಲ್ಲಿ ಒಂದು. ಹಿಂದಿನ ಕಾಲದಲ್ಲಿ ಉಜ್ಜಯಿನಿ ಭಾರತೀಯ ಕಾಲಗಣನೆಯ ಪ್ರಮುಖ ಕೇಂದ್ರವಾಗಿತ್ತು. ಅದಕ್ಕೆ ಇಲ್ಲಿ ಆರಾಧಿಸಲ್ಪಡುವ ಶಿವನಿಗೆ ಮಹಾಕಾಲಕ್ಕೂ ಅಧಿಪತಿ ಅನ್ನೋ ವಿಶೇಷ ಹೆಸರು ಬಂದಿದೆ. ಕಾಲ ಎಲ್ಲರನ್ನೂ ಆಳ್ತಾನೆ, ಆದರೆ ಆ ಕಾಲವನ್ನೇ ಆಳುವವನು ಯಾರು ಅಂದ್ರೆ ಅವನೇ ಮಹಾಕಾಲ್. ಹುಟ್ಟು, ಬದುಕು, ಸಾವು ಅನ್ನೋ ಕಾಲಚಕ್ರಕ್ಕೂ ಮೀರಿದ ಪರಮಶಿವನ ಸ್ವರೂಪವೇ ಮಹಾಕಾಲ. ಭಕ್ತರ ಪಾಲಿಗೆ ಕರುಣಾಮಯ, ದುಷ್ಟರ ಪಾಲಿಗೆ ಸಂಹಾರ ಮೂರ್ತಿ, ಉಜ್ಜಯಿನಿಯ ಪಾಲಿಗೆ ರಾಜ, ಹೀಗೆ ಹಲವು ರೂಪದಲ್ಲಿ ಮಹಾಕಾಲನನ್ನು ಭಕ್ತರು ಆರಾಧಿಸುತ್ತಾರೆ. ಮಹಾಕಾಲ್ ಅಂದ್ರೆ ಕೇವಲ ಒಂದು ಹೆಸರು ಅಲ್ಲ, ಅದು ಶಿವನ ಅನಂತ ಶಕ್ತಿಯ ಪ್ರತೀಕ. ಕಾಲ ಯಾರನ್ನೂ ಕಾಯೋದಿಲ್ಲ, ಯಾರಿಂದಲೂ ನಿಲ್ಲಿಸೋಕೆ ಆಗೋದಿಲ್ಲ. ಆದರೆ ಆ ಕಾಲಕ್ಕೂ ಅಧಿಪತಿಯಾಗಿ ಉಜ್ಜಯಿನಿಯ ಪವಿತ್ರ ಭೂಮಿಯಲ್ಲಿ ವಿರಾಜಮಾನವಾಗಿದ್ದಾನೆ ಶ್ರೀ ಮಹಾಕಾಲೇಶ್ವರ. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಯಾತ್ರೆಯಲ್ಲಿ ಸೋಮನಾಥನಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಪಡೆದ ಈಗ ನಾವು ನಿಲ್ಲೋದು ಮಧ್ಯಪ್ರದೇಶದ ಪವಿತ್ರ ನಗರಿ ಉಜ್ಜಯಿನಿಯಲ್ಲಿ. ಇಲ್ಲೇ ಭಕ್ತರ ಆರಾಧ್ಯ ದೈವ, ಕಾಲನಿಗೂ ಕಾಲನಾದ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ. ಹಾಗಾದರೆ ಬನ್ನಿ, ಮಹಾಕಾಲನ ಮಹಿಮೆಯನ್ನ, ಅವನ ಪೌರಾಣಿಕ ಕಥೆಯನ್ನ, ಉಜ್ಜಯಿನಿಯ ಈ ಪವಿತ್ರ ಕ್ಷೇತ್ರದ ಇತಿಹಾಸ ಮತ್ತು ವೈಶಿಷ್ಟ್ಯವನ್ನ ತಿಳಿಯೋಣ. ಉಜ್ಜಯಿನಿ ಮಧ್ಯಪ್ರದೇಶ ರಾಜ್ಯದ ಪಶ್ಚಿಮ ಭಾಗದಲ್ಲಿರುವ ಪವಿತ್ರ ನಗರ. ಇದು ಇಂದೋರ್ನಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದ್ದು ಪವಿತ್ರ ಕ್ಷಿಪ್ರಾ ನದಿಯ ತೀರದಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಅವಂತಿಕ ಅಂತ ಕರೆಯಲ್ಪಟ್ಟಿದ್ದ ಈ ನಗರ ಇಂದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದಿಂದಾಗಿ ದೇಶದ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ಪೌರಾಣಿಕ ಕಥೆ. ಪುರಾಣದ ಕಥೆಯ ಪ್ರಕಾರ ಉಜ್ಜಯಿನಿಯಲ್ಲಿ ಚಂದ್ರಸೇನ ಅನ್ನೋ ಶಿವಭಕ್ತ ರಾಜ ಇದ್ದ. ಪುರಾಣದ ಕಥೆಗಳ ಪ್ರಕಾರ ಉಜ್ಜಯಿನಿಯಲ್ಲಿ ಚಂದ್ರಸೇನ ಅನ್ನೋ ಶಿವಭಕ್ತ ರಾಜನಿದ್ದ. ಅವನು ಪರಮ ಶಿವಭಕ್ತ, ಸದಾಶಿವನ ಧ್ಯಾನ ಪೂಜೆ ಮಾಡ್ತಾ ಇದ್ದಿದ್ದ. ಅದೇ ಸಮಯದಲ್ಲಿ ಶ್ರೀಕರ ಅನ್ನೋ ಒಬ್ಬ ಬಾಲಕನಿಗೂ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು. ಅವನು ರಾಜ ಚಂದ್ರಸೇನ ಶಿವಪೂಜೆಯಿಂದ ಪ್ರಭಾವಿತನಾಗಿ ತಾನು ಶಿವನ ಆರಾಧನೆ ಮಾಡಬೇಕು ಅಂತ ಬಯಸಿದ. ಆದ್ರೆ ಉಜ್ಜಯಿನಿಯ ಮೇಲೆ ಶತ್ರುಗಳ ದಾಳಿ ನಡೆಯೋ ಪರಿಸ್ಥಿತಿ ಬಂತು. ದೂಷಣ ಅನ್ನೋ ರಾಕ್ಷಸನ ಸಹಾಯದಿಂದ ಶತ್ರುಗಳು ಉಜ್ಜಯಿನಿಯನ್ನು ವಶಪಡಿಸಿಕೊಳ್ಳಲು ಮುಂದಾದರು. ಆಗ ರಾಜಸೇನ ಬಾಲಕ ಶ್ರೀಕರ ಮತ್ತು ರುದ್ಧಿ ಎಂಬ ಖುಷಿ ಅಂದ್ರೆ ಪುರೋಹಿತ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಭಕ್ತರ ಕರೆಗೆ ಓಗೊಟ್ಟ ಪರಮಶಿವನು ಜ್ಯೋತಿ ಸ್ವರೂಪದಲ್ಲಿ ಪ್ರತ್ಯಕ್ಷನಾದ. ಮಹಾಕಾಲ ರೂಪವನ್ನು ತಾಳಿ ದೂಷಣನನ್ನು ಸಂಹರಿಸಿ ಉಜ್ಜಯಿನಿಯನ್ನು ರಕ್ಷಿಸಿದನು. ಭಕ್ತರ ಪ್ರಾರ್ಥನೆಯ ಮೇರೆಗೆ ಶಿವನು ಅಲ್ಲಿಯೇ ಮಹಾಕಾಲ್ ಜ್ಯೋತಿರ್ಲಿಂಗವಾಗಿ ನೆಲೆಸಿದನು ಎನ್ನುವ ಪೌರಾಣಿಕ ನಂಬಿಕೆ ಇದೆ. ಹೀಗೆ ಭಕ್ತರ ಕರೆಗೆ ಓಗೊಟ್ಟ ಉಜ್ಜಯಿನಿಯನ್ನು ರಕ್ಷಿಸಿದ ಶಿವನು ಮಹಾಕಾಲನಾಗಿ ಅಲ್ಲಿಯೇ ನೆಲೆಸಿದ. ಅದಕ್ಕೆ ಇವತ್ತು ಉಜ್ಜಯಿನಿ ಅಂದ್ರೆ ಮಹಾಕಾಲನ ನಗರಿ, ಮಹಾಕಾಲ ಅಂದ್ರೆ ಉಜ್ಜಯಿನಿಯ ಕಾವಲುಗಾರ ಅನ್ನೋ ಭಾವನೆ ಭಕ್ತರ ಮನಸ್ಸಿನಲ್ಲಿ ಗಟ್ಟಿಯಾಗಿದೆ. ಮಹಾಕಾಲೇಶ್ವರ ದೇವಸ್ಥಾನದ ವಿಶೇಷತೆಗಳು. ಇಲ್ಲಿನ ಮಹಾಕಾಲೇಶ್ವರ ಲಿಂಗವನ್ನು ಸ್ವಯಂಭು ಲಿಂಗನು ಅಂತ ನಂಬುತ್ತಾರೆ. ಅಂದರೆ ಮನುಷ್ಯರು ಸ್ಥಾಪಿಸಿದ ಲಿಂಗವಲ್ಲ, ತಾನೇ ಉದ್ಭವಿಸಿದ ಶಿವಲಿಂಗ ಅನ್ನೋ ಭಕ್ತಿಯ ನಂಬಿಕೆ ಇದೆ. ಇನ್ನೊಂದು ಬಹಳ ದೊಡ್ಡ ವಿಶೇಷತೆ ಅಂದರೆ ದಕ್ಷಿಣಾಭಿಮುಖ ಮಹಾಕಾಲ. ಮಹಾಕಾಲೇಶ್ವರನು ದಕ್ಷಿಣ ದಿಕ್ಕಿದ ಕಡೆಗೆ ಮುಖ ಮಾಡಿ ಇರುವ ಏಕೈಕ ಜ್ಯೋತಿರ್ಲಿಂಗವಾಗಿದೆ. ದಕ್ಷಿಣ ದಿಕ್ಕು ಯಮ ಮತ್ತು ಮರಣದೊಂದಿಗೆ ಸಂಬಂಧ ಹೊಂದಿದೆ ಅನ್ನೋ ಧಾರ್ಮಿಕ ಸಂಕೇತ ಇದೆ. ಆದ್ದರಿಂದ ಮಹಾಕಾಲನು ಮರಣಕ್ಕೂ ಅಧಿಪತಿ, ಕಾಲಕ್ಕೂ ಅಧಿಪತಿ ಅನ್ನೋ ಭಾವನೆ ಇದೆ.
0: ಕೆ

0: ಇನ್ನು ದೇವಸ್ಥಾನದ ರಚನೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ. ಮಹಾಕಾಲೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಭೂಮಿಜ, ಚಾಲುಕ್ಯ ಮತ್ತು ಮರಾಠರ ಶೈಲಿಗಳ ಸಂಯೋಜನೆ ಕಾಣಿಸುತ್ತದೆ. ಇವತ್ತಿನ ದೇವಸ್ಥಾನದ ರಚನೆ ಮರಾಠರ ಕಾಲದಲ್ಲಿ ಪುನರ್ ನಿರ್ಮಾಣಗೊಂಡಿದ್ದು ನಂತರ ಹಲವು ಹಂತಗಳಲ್ಲಿ ಅಭಿವೃದ್ಧಿ ಹೊಂದಿದೆ. ದೇವಸ್ಥಾನವು 5 ಹಂತಗಳ ರಚನೆ ಹೊಂದಿದೆ. ಅದರಲ್ಲಿ ಒಂದು ಭಾಗ ಭೂಗರ್ಭದಲ್ಲಿದೆ. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಕೆಳಗೆ ಭೂಗರ್ಭದ ಗುಡಿಯಲ್ಲಿ ಇದೆ. ಮಹಾಕಾಲೇಶ್ವರನ ಮೇಲಿನ ಮಟ್ಟದಲ್ಲಿ ಓಂಕಾರೇಶ್ವರ ಶಿವಲಿಂಗ, ಮತ್ತೊಂದು ಮೇಲಿನ ಮಟ್ಟದಲ್ಲಿ ನಾಗಚಂದ್ರೇಶ್ವರನ ಸನ್ನಿಧಿ ಇದೆ. ನಾಗಚಂದ್ರೇಶ್ವರ ದರ್ಶನಕ್ಕೆ ಒಂದು ವಿಶೇಷತೆ ಇದೆ. ಅದರ ಬಾಗಿಲು ನಾಗಪಂಚಮಿಯ ದಿನ ಮಾತ್ರ ಭಕ್ತರಿಗಾಗಿ ತೆರೆಯಲಾಗುತ್ತದೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ಕೋಟಿ ತೀರ್ಥ ಎಂಬ ಪವಿತ್ರ ಕುಂಡವೂ ಇದೆ. ಮಹಾಕಾಲನ ದರ್ಶನಕ್ಕೆ ಉಜ್ಜಯಿನಿಗೆ ಹೋಗೋ ಭಕ್ತರಿಗೆ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಮಹಾಕಾಲ್ ಲೋಕ. ಮಹಾಕಾಲೇಶ್ವರ ದೇವಸ್ಥಾನದ ಸುತ್ತಮುತ್ತ ಅಭಿವೃದ್ಧಿ ಹೊಂದಿರುವ ಈ ಭವ್ಯವಾದ ಕಾರಿಡಾರ್ ಸುಮಾರು 900 ಮೀಟರ್ಗಿಂತ ಹೆಚ್ಚು ಉದ್ದವಿದೆ. ಇಲ್ಲಿ ಶಿವನ ಪೌರಾಣಿಕ ಕಥೆಗಳು ಮತ್ತು ವಿವಿಧ ರೂಪಗಳನ್ನು ತೋರಿಸುವ ಸುಂದರ ಶಿಲ್ಪಗಳು, ಭಿತ್ತಿ ಚಿತ್ರಗಳು ಮತ್ತು ಅಲಂಕೃತ ಕಂಬಗಳನ್ನು ನಿರ್ಮಿಸಲಾಗಿದೆ. ಕಾರಿಡಾರ್ನಲ್ಲಿ 108 ಅಲಂಕೃತ ಕಂಬಗಳು ವಿಶೇಷ ಆಕರ್ಷಣೆ ಇದೆ. ಈ ಕಂಬಗಳ ಮೇಲೆ ಶಿವನ ವಿವಿಧ ಮುದ್ರೆಗಳು ಮತ್ತು ತ್ರಿಶೂಲದ ವಿನ್ಯಾಸಗಳನ್ನು ಕಾಣಬಹುದು. ಸುಮಾರು 200 ಶಿಲ್ಪಗಳು ಮತ್ತು ಹಲವಾರು ಭಿತ್ತಿ ಚಿತ್ರಗಳ ಮೂಲಕ ಶಿವನ ಕಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗಿದೆ. ರುದ್ರಸಾಗರ ಸರೋವರದ ಸುತ್ತಮುತ್ತಲಿನ ಪ್ರದೇಶವು ಈ ಅಭಿವೃದ್ಧಿಯ ಭಾಗವಾಗಿದೆ. ಹಗಲಿನಲ್ಲಿ ಶಿಲ್ಪಗಳನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ರಾತ್ರಿ ಹೊತ್ತಿನಲ್ಲಿ ಬೆಳಕಿನ ಅಲಂಕಾರದಲ್ಲಿ ಮಹಾಕಾಲ ಲೋಕ ಇನ್ನೂ ಭವ್ಯವಾಗಿ ಕಾಣಿಸುತ್ತದೆ. ಹೀಗಾಗಿ ಇದು ಕೇವಲ ಒಂದು ಕಾರಿಡಾರ್ ಅಲ್ಲ, ಶಿವನ ಕಥೆ, ಕಲೆ, ವಾಸ್ತುಶಿಲ್ಪ ಮತ್ತು ಭಕ್ತಿಯನ್ನ ಒಂದೇ ಕಡೆ ಅನುಭವಿಸೋ ಸುಂದರ ಸ್ಥಳ. ಇನ್ನ ಮಹಾಕಾಲನ ಪ್ರಮುಖ ಆರತಿಗಳನ್ನ ನೋಡೋಣ. ದೇವಸ್ಥಾನದ ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಮುಖ್ಯ ಆರತಿಗಳು ಭಸ್ಮ ಆರತಿ, ಇದು ಬೆಳಗ್ಗೆ 4-6 ಗಂಟೆ ವರೆಗೆ ಇರುತ್ತದೆ. ದದ್ಯೋದಕ ಆರತಿ ಅಥವಾ ಬಾಲಭೋಗ ಸುಮಾರು ಬೆಳಗ್ಗೆ 7 ಇರುತ್ತದೆ. ಭೋಗ ಆರತಿ ಇದು ಬೆಳಗ್ಗೆ 10. ಇನ್ನು ಸಂಧ್ಯಾ ಆರತಿ ಅಂದ್ರೆ ಸಂಜೆ ಟೈಮ್ನಲ್ಲಿ ಇರುತ್ತದೆ. ಶಯನ ಆರತಿ ಇದು ರಾತ್ರಿ 10:30 ಇರುತ್ತದೆ. ಇನ್ನು ಮಹಾಕಾಲನ ಪ್ರಮುಖ ಆರತಿಯಾದ ಭಸ್ಮಾರತಿ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಕಾಲೇಶ್ವರ ದೇವಸ್ಥಾನದ ಅತ್ಯಂತ ಪ್ರಸಿದ್ಧ ಹಾಗೂ ವಿಶಿಷ್ಟ ಪೂಜಾ ವಿಧಿಯಲ್ಲಿ ಭಸ್ಮಾರತಿ ಪ್ರಮುಖವಾದದ್ದು. ಇದು ಪ್ರತಿದಿನ ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸುಮಾರು ಬೆಳಗ್ಗೆ 4 ಆರಂಭವಾಗುತ್ತದೆ. ಈ ಆರತಿಯಲ್ಲಿ ಮಹಾಕಾಲೇಶ್ವರನಿಗೆ ವಿಶೇಷ ಅಭಿಷೇಕ, ಪೂಜೆ ಮತ್ತು ಶೃಂಗಾರ ಮಾಡಿ ನಂತರ ಭಸ್ಮದಿಂದ ಆರಾಧನೆ ಮಾಡಲಾಗುತ್ತದೆ. ಈ ಆಚರಣೆಗೆ ಶಿವನ ವೈರಾಗ್ಯ ಮತ್ತು ಮರಣದ ಮೇಲಿನ ಅಧಿಪತ್ಯ ಎಂಬ ಆಧ್ಯಾತ್ಮಿಕ ಅರ್ಥವನ್ನು ಜೋಡಿಸಲಾಗುತ್ತದೆ. ಮಹಾಕಾಲ್ ಅಂದ್ರೆ ಕಾಲನಿಗೂ ಅಧಿಪತಿ. ಹುಟ್ಟು ಸಾವು ಅನ್ನೋ ಕಾಲಚಕ್ರದ ಮೇಲೆ ಶಿವನ ಅಧಿಪತ್ಯವನ್ನ ನೆನಪಿಸುವ ರೀತಿಯಲ್ಲಿ ಭಸ್ಮ ಆರತಿ ನಡೆಯುತ್ತದೆ. ಭಸ್ಮ ಅನ್ನೋದು ಈ ಜಗತ್ತಿನ ಎಲ್ಲವನ್ನು ಒಂದು ದಿನ ನಶ್ವರವಾಗಿಸುತ್ತೆ ಅನ್ನೋ ಸತ್ಯದ ಸಂಕೇತ ಅಂತ ಭಕ್ತರು ಭಾವಿಸುತ್ತಾರೆ. ಇನ್ನು ಮುಂಜಾನೆ 4 ಸಮಯ ಉಜ್ಜಯಿನಿ ನಗರ ಇನ್ನೂ ನಿದ್ರೆಯಲ್ಲಿರುತ್ತದೆ. ಆದರೆ ಮಹಾಕಾಲನ ಸನ್ನಿಧಿಯಲ್ಲಿ ಮಾತ್ರ ಮಂತ್ರಘೋಷ, ಘಂಟಾನಾದ, ಶಿವನಾಮ ಸ್ಮರಣೆ ಶುರುವಾಗುತ್ತದೆ. ಭಕ್ತಿಭಾವದಿಂದ ಮಹಾಕಾಲೇಶ್ವರನಿಗೆ ನಡೆಯುವ ಈ ವಿಶೇಷ ಭಸ್ಮ ಆರತಿ ಉಜ್ಜಯಿನಿಯ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಪರಂಪರೆ. ಭಸ್ಮ ನಮಗೆ ಒಂದೇ ಒಂದು ಸತ್ಯ ನೆನಪಿಸುತ್ತದೆ. ಈ ಜಗತ್ತಿನ ಎಲ್ಲವೂ ನಶ್ವರ, ಆದರೆ ಪರಶಿವನ ತತ್ವ ಶಾಶ್ವತ ಎಂದು. ಮಹಾಕಾಲನ ಭಸ್ಮ ಆರತಿಯಲ್ಲಿ ಬಳಸುವ ಭಸ್ಮವು ಶಿವನ ವೈರಾಗ್ಯ ಮತ್ತು ನಶ್ವರತೆಯ ಸಂಕೇತ. ಹಿಂದೆ ಚಿತಾಭಸ್ಮದ ಪರಂಪರೆಯೊಂದಿಗೆ ಈ ಆರತಿಗೆ ಸಂಬಂಧವಿತ್ತು ಎಂದು ಹೇಳಲಾಗುತ್ತದೆ. ಇಂದಿನ ಕಾಲದಲ್ಲಿ ದೇವಸ್ಥಾನದ ನಿಯಮಾನುಸಾರ ವಿಶೇಷವಾಗಿ ಸಿದ್ಧಪಡಿಸಿದ ಭಸ್ಮವನ್ನೇ ಪೂಜೆಗೆ ಬಳಸಲಾಗುತ್ತದೆ ಎಂದು ತಿಳಿಯಲಾಗಿದೆ. ಭಸ್ಮ ಆರತಿಗೆ ಭಕ್ತರು ಮುಂಚಿತವಾಗಿ ಬುಕಿಂಗ್ ಪಡೆದುಕೊಳ್ಳಬೇಕಾಗುತ್ತದೆ ಮತ್ತು ದೇವಸ್ಥಾನದ ನಿಯಮಾನುಸಾರ ಆರತಿ ವಿಧಾನದಲ್ಲಿ ಬದಲಾವಣೆಯಾಗಬಹುದು. ಅಧಿಕೃತ ದೇವಸ್ಥಾನದ ಮಾಹಿತಿ ಪ್ರಕಾರ ಭಸ್ಮ ಆರತಿಯ ಸಮಯ ಬೆಳಿಗ್ಗೆ 4-6. ಇನ್ನು ಭಸ್ಮ ಸಮಯದಲ್ಲಿ ಮಹಾಕಾಲನ ಸನ್ನಿಧಿಯಲ್ಲಿ ಒಂದು ಅದ್ಭುತವಾದ ಭಕ್ತಿಭಾವ ವಾತಾವರಣ ನಿರ್ಮಾಣವಾಗುತ್ತದೆ. ಮಂತ್ರಘೋಷ, ಘಂಟಾನಾದ, ಶಿವನಾಮ ಸ್ಮರಣೆ ನಡುವೆ ಭಕ್ತರ ಮಹಾಕಾಲ ಭಸ್ಮಾರತಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮಗ್ನನಾಗಿರುತ್ತಾರೆ. ಆ ಕ್ಷಣದ ದೈವಿಕ ಅನುಭವದಿಂದ ಕೆಲವರ ಕಣ್ಣಲ್ಲಿ ಆನಂದ ಬಾಷ್ಪವು ತುಂಬಿಕೊಳ್ಳುತ್ತವೆ. ಎಷ್ಟೇ ದೂರದಿಂದ ಬಂದಿರಲಿ, ಆ ಒಂದು ಕ್ಷಣ ಮಹಾಕಾಲನ ದರ್ಶನ ಸಿಕ್ಕಾಗ ನಮ್ಮ ಪ್ರಯಾಣ ಸಾರ್ಥಕ ಆಯಿತು ಅನ್ನೋ ಭಾವ ಭಕ್ತರ ಮನಸ್ಸಿನಲ್ಲಿ ಮೂಡುತ್ತದೆ. ಹರ್ ಹರ್ ಮಹಾದೇವ ಅನ್ನೋ ಘೋಷಣೆಯ ನಡುವೆ ಭಕ್ತರು ಮಹಾಕಾಲನನ್ನು ಕಣ್ತುಂಬಿಕೊಂಡು ಆ ದಿವ್ಯ ಕ್ಷಣವನ್ನು ತಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳುತ್ತಾರೆ.
1: ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಯ್ಯ ಮಾಮೃತಾತ್. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖ ಶಿವಮಂತ್ರ. ತ್ರಯಂಬಕ ಮೂರು ಕಣ್ಣುಗಳುಳ್ಳ ಶಿವ, ಯಜಾಮಹೆ ನಾವು ಪೂಜಿಸುತ್ತೇವೆ, ಸುಗಂಧಿನ್ ಸೌರಭದಂತಹ ಒಳ್ಳೆಯ ಗುಣಗಳುಳ್ಳ ಪರಿಮಳಯುಕ್ತ, ಪುಷ್ಟಿವರ್ಧನಂ ಜ್ಞಾನ ಮತ್ತು ಆರೋಗ್ಯವನ್ನು ಪೋಷಿಸುವವರು, ಊರ್ವಾರುಕಮಿವ ಸೌತೆಕಾಯಿಯಂತೆ ಬಳ್ಳಿಯಿಂದ ಬಂಧನ ಸಂಸಾರದ ಮತ್ತು ಅಥವಾ ಸಾವಿನ ಬಂಧನದಿಂದ, ಮೃತ್ಯೋರ್ಮುಕ್ಷೀಯ ಮೃತ್ಯು ಅಥವಾ ಸಾವು ಹಾಗೂ ಭಯದಿಂದ ಮುಕ್ತಿಯನ್ನು ನೀಡು, ಮಾಮೃತಾತ್ ಅಮೃತತ್ವದಿಂದ ಮೋಕ್ಷದಿಂದ ವಂಚಿತನನ್ನಾಗಿ ಮಾಡದಿರು. ಈ ಮಹಾಮೃತ್ಯುಂಜಯ ಮಂತ್ರದ ಮಹತ್ವ ಮತ್ತು ಪ್ರಯೋಜನಗಳು: ಆರೋಗ್ಯ ವೃದ್ಧಿ ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿ, ಅಂಜಿಕೆ, ನಕಾರಾತ್ಮಕ ಶಕ್ತಿ ಮತ್ತು ಮಾನಸಿಕ ಒತ್ತಡದ ನಿವಾರಣೆ, ಶಿವನ ಕೃಪೆಯಿಂದ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆ ಸಿಗುತ್ತದೆ.
0: ಇನ್ನು ಮಹಾಕಾಲನ ವಿಶೇಷ ಪೂಜೆ ಮತ್ತು ಅವನ ಭೋಗದ ಬಗ್ಗೆ ತಿಳಿಯೋಣ. ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಹಲವು ರೀತಿಯ ಪೂಜೆಗಳು ನಡೆಯುತ್ತವೆ. ಬೆಳಗಿನ ಭಸ್ಮಾರತಿಯ ನಂತರ ಬಾಲಭೋಗ, ನಂತರ ಭೋಗ ಆರತಿ, ಸಂಜೆ ಸಂಧ್ಯಾ ಆರತಿ ಮತ್ತು ರಾತ್ರಿ ಶಯನ ಆರತಿ ನಡೆಯುತ್ತವೆ. ದೇವಸ್ಥಾನದ ಅಧಿಕೃತ ವೇಳಾಪಟ್ಟಿಯಲ್ಲೂ ಈ ಪೂಜೆಗಳು ಪ್ರತ್ಯೇಕವಾಗಿ ಉಲ್ಲೇಖವಾಗಿವೆ. ಮಹಾಕಾಲನಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಶಿವ ಮಹಿನ್ ಸ್ತೋತ್ರ ಪಠನ ಮುಂತಾದ ವಿಶೇಷ ಪೂಜೆಗಳನ್ನು ಭಕ್ತರು ಮಾಡಿಸಿಕೊಳ್ಳಬಹುದು. ದೇವಸ್ಥಾನದ ಆಡಳಿತ ಮಂಡಳಿಯ ಮೂಲಕ ರುದ್ರಾಭಿಷೇಕದ ವಿವಿಧ ವಿಧಗಳಿಗೂ ಪೂಜಾ ವ್ಯವಸ್ಥೆ ಇದೆ. ಪೂಜೆಯ ನಂತರ ಮಹಾಕಾಲನಿಗೆ ಭೋಗ ಮತ್ತು ನೈವೇದ್ಯ ಅರ್ಪಿಸಲಾಗುತ್ತದೆ. ಬಾಲಭೋಗ ಅನ್ನೋ ಬೆಳಗಿನ ಪ್ರಮುಖ ಭೋಗ ಸೇವೆ. ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ ಈ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬಹುದು. ಭಕ್ತರಿಗೆ ಬಹಳ ಪವಿತ್ರ ಅನ್ನೋ ಭಾವನೆ ಇದೆ. ಮಹಾಕಾಲನಿಗೆ ಅರ್ಪಿಸುವ ನೈವೇದ್ಯ ಅಂದರೆ ಕೇವಲ ಆಹಾರವಲ್ಲ, ಭಕ್ತ ತನ್ನ ಮನಸ್ಸಿನ ಭಕ್ತಿ ಪ್ರೀತಿ ಮತ್ತು ಸಮರ್ಪಣೆಯನ್ನು ದೇವರ ಪಾದಕ್ಕೆ ಸಮರ್ಪಿಸುವುದು ಒಂದು ಸುಂದರ ರೂಪ. ಇನ್ನೊಂದು ವಿಶೇಷ, ಮಹಾಕಾಲ ದೇವಸ್ಥಾನ ಅನ್ನಕ್ಷೇತ್ರದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನದಾನವು ನಡೆಯುತ್ತದೆ. ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರನ ದರ್ಶನ ಜೊತೆಗೆ ಇನ್ನೂ ಹಲವು ಪವಿತ್ರ ದೇವಸ್ಥಾನಗಳಿಗೆ ಭೇಟಿ ಕೊಡಬಹುದು. ಅವ್ಯಾವ್ಯಾವೆಂದರೆ ಹರಸಿದ್ಧಿ ಮಾತಾ ದೇವಸ್ಥಾನ, ಉಜ್ಜಯಿನಿಯ ಪವಿತ್ರ ಶಕ್ತಿ ಕ್ಷೇತ್ರ, ದೇವಿ ಸತಿಯ ಅಂಗದ ಒಂದು ಭಾಗ ಇಲ್ಲಿ ಬಿದ್ದಿದೆ ಎಂದು ಪೌರಾಣಿಕ ನಂಬಿಕೆ ಇದೆ. ಇಲ್ಲಿನ ದೊಡ್ಡ ದೀಪಸ್ತಂಭಗಳು ಬಹಳ ಪ್ರಸಿದ್ಧವಾಗಿವೆ. ಇನ್ನು ಎರಡನೇದು ಕಾಲಭೈರವ ದೇವಸ್ಥಾನ, ಮಹಾಕಾಲನ ಕ್ಷೇತ್ರಕ್ಕೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಭೈರವ ಕ್ಷೇತ್ರ, ಕ್ಷಿಪ್ರಾ ನದಿಯ ತೀರದಲ್ಲಿ ಇದೆ ಇದು. ಇನ್ನು ಮೂರನೇದು ಮಂಗಳನಾಥ ದೇವಸ್ಥಾನ, ಕ್ಷಿಪ್ರಾ ನದಿಯ ದಡದಲ್ಲಿ ಈ ಕ್ಷೇತ್ರವನ್ನು ಪುರಾಣಗಳಲ್ಲಿ ಮಂಗಳ ಗ್ರಹದ ಜನ್ಮಸ್ಥಳ ಎಂದು ಹೇಳಲಾಗುತ್ತದೆ. ಮಂಗಳವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಇನ್ನು ನಾಲ್ಕನೇದು ಚಿಂತಾಮನ ಗಣೇಶ ದೇವಸ್ಥಾನ, ಬಹಳ ಪುರಾತನ ಗಣೇಶ ಕ್ಷೇತ್ರ ಇದು. ಇಲ್ಲಿನ ಗಣೇಶ ಮೂರ್ತಿಯನ್ನು ಸ್ವಯಂಭೂ ಎಂದು ನಂಬಲಾಗಿದೆ. ಇನ್ನು ಐದನೇದು ಘಟ್ಕಾಲಿಕಾ ದೇವಸ್ಥಾನ, ದೇವಿ ಕಾಳಿಗೆ ಸಮರ್ಪಿತವಾದ ಪುರಾತನ ಕ್ಷೇತ್ರ ಇದು. ಮಹಾಕವಿ ಕಾಳಿದಾಸರು ಇಲ್ಲಿ ದೇವಿಯನ್ನು ಆರಾಧಿಸುತ್ತಿದ್ದರು ಎಂದು ನಂಬಿಕೆ ಇದೆ. ಇನ್ನು ನಾಲ್ಕನೇದು ಗೋಪಾಲ ಮಂದಿರ, ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಸುಂದರ ದೇವಸ್ಥಾನ. ಇಲ್ಲಿ ನಡೆಯುವ ಹರಿಹರ ಮಿಲನ ಉಜ್ಜಯಿನಿಯ ವಿಶೇಷ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿದೆ. ಇನ್ನು ಏಳನೇದು ಸಾಂದೀಪನಿ ಆಶ್ರಮ, ಶ್ರೀಕೃಷ್ಣ ಮತ್ತು ಬಲರಾಮರು ವಿದ್ಯಾಭ್ಯಾಸ ಮಾಡಿದ ಸ್ಥಳ ಎಂದು ಪರಂಪರೆಯಲ್ಲಿ ಪ್ರಸಿದ್ಧಿಯಾಗಿದೆ. ಇನ್ನು ಎಂಟನೇದು ದೊಡ್ಡ ಗಣೇಶ ದೇವಸ್ಥಾನ ಅಂದರೆ ಬಂಡೆ ಗಣೇಶ. ಮಹಾಕಾಳೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ದೊಡ್ಡ ಗಣೇಶನ ಮೂರ್ತಿಯೇ ಪ್ರಸಿದ್ಧವಾಗಿದೆ. ಇನ್ನು ನಾವು ಉಜ್ಜಯಿನಿಗೆ ಬೆಳಗಾಂನಿಂದ ಹೆಂಗೆಲ್ಲ ಹೋಗ್ಬೋದು ಅಂತ ನೋಡೋಣ ರೀ. ಬೆಳಗಾಂನಿಂದ ಉಜ್ಜಯಿನಿಗೆ ರಸ್ತೆ ಮೂಲಕ ಸುಮಾರು 930 ಕಿಲೋಮೀಟರ್ ದೂರ ಆಗುತ್ತೆ ರೀ. ಸ್ವಂತ ಕಾರು ಅಥವಾ ಬಸ್ಸಿನಲ್ಲಿ ಹೋದರೆ ದಾರಿಯಲ್ಲಿ ಮಹಾರಾಷ್ಟ್ರದ ಕೆಲವು ಪ್ರಮುಖ ನಗರಗಳ ಮೂಲಕ ಮಧ್ಯಪ್ರದೇಶ ಕಡೆಗೆ ಪ್ರಯಾಣ ಮಾಡಬಹುದು. ರಸ್ತೆ ಪ್ರಯಾಣ ಸುಮಾರು 14 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು. ಮಾರ್ಗ ಮತ್ತು ನಿಲುಗಡೆಯ ಮೇಲೆ ಸಮಯ ಬದಲಾವಣೆ ಆಗಬಹುದು. ಇನ್ನು ರೈಲಿನಲ್ಲಿ ಹೋಗಬೇಕಾದ್ರೆ ಬೆಳಗಾವಿ ರೈಲು ನಿಲ್ದಾಣದಿಂದ ಪ್ರಯಾಣ ಮಾಡಬಹುದು. ಪ್ರಸ್ತುತ ನೇರ ಬೆಳಗಾವಿ ಉಜ್ಜಯಿನಿ ರೈಲು ಇಲ್ಲ ರೀ. ಸಾಮಾನ್ಯವಾಗಿ ರತ್ಲಾಮ್ನಂತಹ ಪ್ರಮುಖ ಜಂಕ್ಷನ್ ಗಳಲ್ಲಿ ರೈಲು ಬದಲಾಯಿಸಿ ಉಜ್ಜಯಿನಿ ತಲುಪುವ ಮಾರ್ಗಗಳಿವೆ ರೀ. ಒಟ್ಟು ಪ್ರಯಾಣ ಸುಮಾರು 1 ದಿನದಷ್ಟು ಸಮಯ ತೆಗೆದುಕೊಳ್ಳಬಹುದು ರೀ. ಉಜ್ಜಯಿನಿ ಸ್ವಂತ ವೆಸ್ಟರ್ನ್ ರೈಲ್ವೆ ಜಾಗದಲ್ಲಿರುವ ಪ್ರಮುಖ ರೈಲು ನಿಲ್ದಾಣವಾಗಿದ್ದು ಅದರ ಜಂಕ್ಷನ್ ಕೋಡ್ UJN. ಇನ್ನು ವಿಮಾನದಾಗ ಹೋಗಬೇಕಾದ್ರೆ ಉಜ್ಜಯಿನಿಗೆ ಹತ್ತಿರದ ಪ್ರಮುಖ ವಿಮಾನ ನಿಲ್ದಾಣ ಇಂದೋರ್ನ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೈತ್ರಿ. ಇದು ಉಜ್ಜಯಿನಿಯಿಂದ ಸುಮಾರು 53 ಕಿಲೋಮೀಟರ್ ದೂರದಲ್ಲಿದೆ ರೀ. ಬೆಳಗಾಂನಿಂದ ಇಂದೋರ್ಗೆ ಈಗ ನೇರ ವಿಮಾನ ಇಲ್ಲ. ಸಂಪರ್ಕ ವಿಮಾನದಲ್ಲಿ ಇಂದೋರ್ ತಲುಪಿ ಅಲ್ಲಿಂದ ರಸ್ತೆ ಅಥವಾ ರೈಲಿನಲ್ಲಿ ಉಜ್ಜಯಿನಿಗೆ ಹೋಗಬಹುದಾಗೈತ್ರಿ. ಹೀಗಾಗಿ ಬೆಳಗಾಂನಿಂದ ಉಜ್ಜಯಿನಿಗೆ ಹೋಗುವವರಿಗೆ ಸಮಯ ಉಳಿಸಿಕೊಳ್ಬೇಕಂದ್ರೆ ವಿಮಾನದಲ್ಲಿ ಇಂದೋರ್ ತಲುಪಿ ಅಲ್ಲಿಂದ ಉಜ್ಜಯಿನಿಗೆ ಹೋಗಬಹುದು. ಒಂದು ಅನುಕೂಲಕರ ಮಾರ್ಗವಾಗೈತ್ರಿ. ಕಡಿಮೆ ಖರ್ಚಿನಲ್ಲಿ ಹೋಗಬೇಕು ಅಂದ್ರೆ ರೈಲು ಮಾರ್ಗ ಒಳ್ಳೆಯ ಆಯ್ಕೆ. ಕುಟುಂಬದ ಸಮೇತ ಅಥವಾ ಯಾತ್ರೆಗೆ ಅನುಭವ ಜೊತೆ ಹೋಗಬೇಕು ಅಂದ್ರೆ ರಸ್ತೆ ಮಾರ್ಗವನ್ನು ಮಾಡಬಹುದು ರೀ.
1: ಶಿವನು ಭಿಕ್ಷೆಗೆ ಬಂದು ನೀಡುಪಾರೆ ತಂಗಿ, ಇವರಂತ ಚಲ್ವಲಿಲ್ಲ ನೋಡುಪಾರೆ. ಶಿವನು ಭಿಕ್ಷೆಗೆ ಬಂದು ನೀಡುಪಾರೆ ತಂಗಿ, ಇವರಂತ ಚಲ್ವನಿಲ್ಲ ನೋಡುಪಾರೆ ಅಂತ ಭಿಕ್ಷೆಗೆ ಬಂದ ಶಿವನ ಬಗ್ಗೆ ಒಂದು ಗೀತೆ ಇದು. ಮತ್ತೆ ಶಿವನಿಗೆ ಬಲು ಪ್ರಿಯವಾದ ಬಿಲ್ವಪತ್ರೆ ಜನನ ಹೇಗಾಯಿತು ಅಂತ ತಿಳ್ಕೊಳ್ಳೋದಾದ್ರೆ, ಒಮ್ಮೆ ಪಾರ್ವತೀ ದೇವಿಯು ಪ್ರಯಾಣಿಸುವಾಗ ಅವಳ ದೇಹದ ಬೆವರು ಮಂದಾರ್ಚಲ ಪರ್ವತದ ಮೇಲೆ ಬೀಳುತ್ತದೆ. ಆಗ ಪಾರ್ವತೀ ದೇವಿಯ ಬೆವರಿನಿಂದ ಈ ಬಿಲ್ವಪತ್ರೆ ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಪಾರ್ವತೀ ದೇವಿಯು ಅವಳ ಎಲ್ಲಾ ರೂಪದೊಂದಿಗೆ ಈ ಬಿಲ್ವಪತ್ರೆ ಪ್ರತಿ ಭಾಗದಲ್ಲಿಯೂ ನೆಲೆಸಿದ್ದಾಳೆ. ಬೇರುಗಳಲ್ಲಿ ಗಿರಿಜೆಯಾಗಿ, ಕಾಂಡಗಳಲ್ಲಿ ಮಹೇಶ್ವರಿಯಾಗಿ, ಕೊಂಬೆಗಳಲ್ಲಿ ದಾಕ್ಷಾಯಿಣಿಯಾಗಿ, ಹಣ್ಣುಗಳಲ್ಲಿ ಕಾತ್ಯಾಯಿನಿಯಾಗಿ, ಹೂಗಳಲ್ಲಿ ಗೌರಿಯಾಗಿ, ಎಲೆಗಳಲ್ಲಿ ಸ್ವತಃ ಪಾರ್ವತಿ ದೇವಿಯೇ ನೆಲೆಸಿದ್ದಾಳೆ. ಹಾಗಾಗಿ ಬಿಲ್ವಪತ್ರೆ ಎಲೆ ಎಂದರೆ ಶಿವನಿಗೆ ತುಂಬಾ ಇಷ್ಟ.
0: ಇನ್ನ ಮಹಾಕಾಲನೇ ಉಜ್ಜಯಿನಿಯ ರಾಜ. ಮಹಾಕಾಲನಿಗೆ ಉಜ್ಜಯಿನಿಯಲ್ಲಿ ದೇವರು ಅನ್ನೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜನ ಸ್ಥಾನ ಕೊಡಲಾಗಿದೆ. ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಮಹಾಕಾಲನ ಸವಾರಿ ಹೊರಡುತ್ತದೆ. ರಾಜ ಮಹಾಕಾಲನೇ ತನ್ನ ಪ್ರಜೆಗಳಾದ ಭಕ್ತರಿಗೆ ದರ್ಶನ ಕೊಡೋಕೆ ನಗರ ಸಂಚಾರ ಮಾಡ್ತಾನೆ ಅನ್ನೋ ಭಕ್ತಿಯ ನಂಬಿಕೆ ಇದೆ. ಕೊನೆಯ ಸವಾರಿಯನ್ನ ಶಾಹಿ ಸವಾರಿ ಅಂತನೂ ಕರೆಯಲಾಗುತ್ತದೆ. ಹೀಗಾಗಿ ಮಹಾಕಾಲ ಅಂದ್ರೆ ಕೇವಲ ಒಂದು ಜ್ಯೋತಿರ್ಲಿಂಗ ಅಲ್ಲ, ಉಜ್ಜಯಿನಿಯ ಉಸಿರಲ್ಲೇ ಬೆರೆತಿರುವ ಶಿವತತ್ವ. ಬೆಳಗಿನ ಭಸ್ಮ ಆರತಿಯಿಂದ ರಾತ್ರಿ ಶಯನ ಆರತಿಯವರೆಗೆ ಉಜ್ಜಯಿನಿಯ ಪ್ರತಿಯೊಂದು ಭಕ್ತಿಯ ಕ್ಷಣದಲ್ಲೂ ಮಹಾಕಾಲನ ಸಾನ್ನಿಧ್ಯ ಅನುಭವವಾಗುತ್ತದೆ. ಕಾಲ ಯಾರನ್ನೂ ಕಾಯೋದಿಲ್ಲ, ಆದರೆ ಆ ಕಾಲಕ್ಕೂ ಅಧಿಪತಿಯಾಗಿ ಭಕ್ತರ ಹೃದಯದಲ್ಲಿ ನೆಲೆಸಿರುವನೇ ನಮ್ಮ ಮಹಾಕಾಲ. ಹರ್ ಹರ್ ಮಹಾದೇವ್. ಜೈ ಶ್ರೀ ಮಹಾಕಾಲ್. ಜೈ ಶ್ರೀ ಮಹಾಕಾಲ್.
2: ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯ ಶ್ರೀ ಮಹಾಕಾಲೇಶ್ವರನ ಪರಿಚಯವನ್ನ ಮಾಡಿಕೊಟ್ರು ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನ ಡಿಎಂ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಎಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಹಾಸ್ಯ ಹೊನಲು ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು.
1: ನಮಸ್ಕಾರ. ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿಯೇ ಒಂದು ಹೆಸರನ್ನು, ಸ್ಥಾನವನ್ನು, ಜನಪ್ರಿಯತೆಯನ್ನು ಸಂಪಾದಿಸ್ಕೊಂಡಿರುವಂತಹ ಕೆಲವೇ ಸಂಸ್ಥೆಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರೋದು KLE ಸಂಸ್ಥೆ. ಕೆ ಅಂದರೆ ಕಳೆ ಇದೆ, ಕನಸನ್ನಿದೆ, ಕಾಳಜಿ ಇದೆ. ಎಲ್ ಅಂದರೆ ಲವಲವಿಕೆಯೂ ಇದೆ, ಲವ್ವೂ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ನಿಮಗೆ ಎನರ್ಜಿ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ಇ ಫಾರ್ ಎನರ್ಜಿ. ಸೊ ಎಲ್ಲವೂ ಇರೋದೇ KLE ಸಂಸ್ಥೆಯಲ್ಲಿ. ಸ್ನೇಹಿತರೆ, ಮೇಡಮ್ ನನ್ನ ಪರಿಚಯ ಮಾಡಿಕೊಡುವಾಗ ನಂಗೆ ನಿಜವಾಗ್ಲೂ ಸಂಕೋಚ ಆಗ್ತಾ ಇತ್ತು. ಐ ವಾಸ್ ಫೀಲಿಂಗ್ ಲಿಟ್ಲಿ ಎಂಬರಾಸ್ಡ್. ಯಾಕೆ ಅಂದರೆ ನೀವೆಲ್ಲ ನಿಜವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡ್ತಿರುವ, ಸಾಧನೆ ಮಾಡ್ತಿರುವಂತಹ ಹೆಣ್ಮಕ್ಳಿದ್ದೀರ ಇಲ್ಲಿ. ನಿಮ್ಮ ಮುಂದೆ ನನ್ನ ಸಾಧನೆ ಏನೂ ಅಲ್ಲ. ಮನುಷ್ಯನ ಸಾಧನೆ ಮಾತಾಗಬೇಕು ಹೊರತು ಮಾತೇ ಸಾಧನೆ ಆಗಬಾರ್ದು ಅಂತಾರೆ. ದುರಂತ ಅಂದರೆ

ನಿಮ್ಮ ಕೇಸಲ್ಲಿ ಮಾತೇ ಸಾಧನೆ ಅಷ್ಟೆ. ಮೇಡಮ್ ಹೇಳಿದ ಕೂಡಲೇ ನೀವು ಚಪ್ಪಾಳೆ ಹೊಡೆದ್ರಿ, 1000ಕ್ಕೂ ಅಧಿಕ ಬಹುಮಾನ ಅಂತ. ಅದರ ಪರಿಣಾಮ ನಾನು ಅನುಭವಿಸಿದ್ದೀನಿ ರೀ. ನನಗೆ ಲಗ್ನ ಆಗೋ ಮೊದಲು ಯಾವ್ದಾರ ಗಂಡ ಬರಲಿ, ನಮ್ಮ ಅಪ್ಪ ಅವಾಗ ಒಂದು ಚಟ ಇತ್ತು ಮನೆಯಾಗ, ಅವಾಗೆಲ್ಲ ಬಾಂಡಿ ಗಿಂಡಿ ಪ್ರೈಸ್ ಕೊಡೋರ್ರಿ. ಈಗಿನ ನಂಗೆ ಕಪ್ಪು ಮೆಡ್ಲಿ ಇಂಥವಿಲ್ಲ, ದೊಡ್ಡ ದೊಡ್ಡ ಬಾಂಡ್ಲಿ, ಪರಾಟ, ಇಷ್ಟು ದೊಡ್ಡ ಸೌಟು ಇಂಥವು ಕೊಡೋರ್ರಿ. ನಮ್ಮ ಅಪ್ಪ ಅವ್ವ ಎಕ್ಸಿಬಿಷನ್ಗೆ ಇಟ್ಬಿಡೋರು, ನಮ್ಮ ಹುಡುಗಿ ಎಲ್ಲ ಡಿಬೇಟಲ್ಲಿ ಗೆದ್ದಾಳ್ರಿ. ಇನ್ನೋರು ಬಂದ ಗಂಡುಗಳು ಯಾರೂ ನನ್ನನ್ನು ಪಾಸ್ ಮಾಡ್ತಿರ್ಲಿಲ್ಲ, ಅವು ಕನ್ಯಾ ಫೇಲ್. ನಾನು ನನಗೆ ಸ್ವಲ್ಪ ಬೇಜಾರಾಯ್ತು, ನಾ ಅಷ್ಟು ಖರಾಬಿದ್ದೀನೇನ್ರಿ. ಅಲ್ಲ ಈಗ ಸ್ವಲ್ಪ ವಯಸ್ಸಾಗೈತೆ ಅಂದ್ರೆ 40 ಆಗೈತ್ರಿ. ಆಗ ಬಾಳ ಚಿಕ್ಕವಳಿದ್ದೆ, ಯಾಕೆ ಯಾರೂ ನನ್ನ ಪಾಸ್ ಮಾಡಂಗಿಲ್ಲ. ಆಮೇಲೆ ಗೊತ್ತಾಯ್ತು ಗಂಡು ಮಕ್ಕಳಿಗೆ ಭಯ ಹತ್ತಿತ್ತು. ಈಕೆ ಸ್ಟೇಜಿನ ಮೇಲೆ ಇಷ್ಟು ಡಿಬೇಟ್ ಮಾಡ್ತಾಳಂದ್ರೆ ಗಂಡನ ಜೋಡಿ ಎಷ್ಟು ಮಾಡ್ಬೋದು. ಅದಕ್ಕೆ ಕನ್ಯಾ ಪಾಸ್ ಆಗ್ಬೇಕಾದ್ರೆ ಕನ್ಯರು ಸ್ಮಾರ್ಟ್ ಆಗಿರ್ತಾರ್ರಿ. ಈಗ ಪಾಸ್ ಫೇಲ್ ಬರಂಗಿಲ್ಲ, ಯಾಕಂದ್ರೆ ನಮ್ಮ ಕಾಲ ಇದು ನೋಡ್ರಿ. 32 ವರ್ಷದ ಕೆಳಗೆ ನನ್ನ ಲಗ್ನ ಆಗುವಾಗ ಆ ಗಂಡ ನನ್ನನ್ನು ಪಾಸ್ ಮಾಡ್ದ ಅಂತ ನಮ್ಮ ಅಪ್ಪ ಅವ್ವ ನಿನ್ನ ಪಾಸ್ ಮಾಡೋಣ, ನಿನ್ನ ಪುಣ್ಯ ಆಗು ಅಂದರು. ಈಗ ಹಂಗಲ್ಲ, ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್, ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ಅಂದರೆ ನಾನು ಎಕ್ಸಾಜರೇಷನ್ ಇಲ್ಲದೆ ಹೇಳ್ತೀನಿ ರೀ. ಮಂಡ್ಯದಾಗ 200 ಹೆಣ್ಮಕ್ಳಿಗೆ 10,000 ಅಪ್ಲಿಕೇಶನ್ ಬಂದೈತ್ರಿ. ಮ್ಯಾಟ್ರಿಮೋನಿಯಲ್ಗಲ್ಲಿ 10,000 ಅಪ್ಲಿಕೇಶನ್ ಬಂದೈತೆ 200 ಹೆಣ್ಮಕ್ಳಿಗೆ. ಖುಷಿ ಆಗತ್ತಲ್ಲ ಹೆಣ್ಮಕ್ಳಿಗೆ ಏನು ಡಿಮ್ಯಾಂಡ್ ಬಂತು ಅಂತ, ಭಾಳ ಖುಷಿ ಆಗತ್ತೆ. ಇವಾಗ ನಮಗಾಗುವ ಇದ್ದಿದ್ದಿಲ್ಲ, ನಾವೊಂದು 30 ವರ್ಷ ಲೇಟಾಗಿ ಹುಟ್ಟಬೇಕಿತ್ತು ಬಿಡ್ರಿ. ಸ್ನೇಹಿತರೆ, ನಾನು ಲೆಕ್ಚರರ್ ಆಗಿದ್ದವಳು, ಐ ವಾಸ್ ಟೀಚಿಂಗ್ ಎಕನಾಮಿಕ್ಸ್. 16 ವರ್ಷ ಐ ಟ್ರೈಡ್ ದಟ್, ದೆನ್ ಐ ರಿಯಲೈಸ್ಡ್ ಲೆಕ್ಕವೇ ದುಃಖಕ್ಕೆ ಕಾರಣ. ಅವು ಹುಡುಗರಿಗೆ ಅರ್ಥ ಆಗ್ತಿರ್ಲಿಲ್ಲ, ನಂಗೆ ಮರಿತಿರ್ಲಿಲ್ಲ ರೀ. ಡಿಮ್ಯಾಂಡು, ಸಪ್ಲೈ, ಕ್ರೆಡಿಟು, ಡೆಬಿಟ್ಟು, ಹಾಂ ಬರೇ ಇವೇನೇ ಮಾತು ಆಡಿ ಆಡಿ ಆಡಿ ಒಂದಿನ ಡಿಸೈಡ್ ಮಾಡಿದೆ ಬ್ಯಾಡಿದ್ದು ನನಗೆ. ಆದ್ರೆ ಅದಕ್ಕೆ ಮುಂಚಿಂದ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಾನು ಫಸ್ಟು ಟೀಚಿಂಗ್ ಪ್ರೊಫೆಷನ್ ಆಯ್ಕೆ ಮಾಡಿಕೊಂಡಿದ್ದು ರೂರಲ್ ಏರಿಯಾಗ ರೀ. ಯಾಕಿದು ಹೇಳ್ತೀನಿ ಅಂದರೆ, ಭಾಳ ವಿದ್ಯಾವಂತರಾಗಿ ದುಡ್ಡಿದ್ದಂಥವ್ರು ಮನಸ್ಸು ಮಾಡಿದರೆ ಬಿಸ್ನೆಸ್ಸಲ್ಲಿ ಮತ್ತಷ್ಟು ರೊಕ್ಕ ಮಾಡ್ಬೋದಿತ್ತು. ಆದರೆ ಋಷಿಗಳ ಹಾಗೆ ಸಪ್ತ ಋಷಿಗಳು ಅನ್ನಿಸ್ಕೊಂಡವರು, ನಾವಷ್ಟೇ ಕಲ್ತ್ರ ಸಾಲಲ್ಲ, ನಾವಷ್ಟೇ ಉದ್ಧಾರ ಆದ್ರೆ ಸಾಲಲ್ಲ, ಶಿಕ್ಷಣವನ್ನು ಬೆಳೆಸಬೇಕು ಅನ್ನೋ ದೊಡ್ಡ ಮನಸ್ಸು ಮಾಡಿ ಈ ಬೆಳಗಾವಿಯಲ್ಲಿ KLE ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಪ್ರಪಂಚದಾದ್ಯಂತ 380ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಕಟ್ಟಿ 1000 ಜನ ಇದರ ಆಶ್ರಯದಲ್ಲಿ ಕಲಿಯೋಂಗ್ ಮಾಡಿದಾರಲ್ರಿ, ಇದಕ್ಕಿಂತ ಸಾಮಾನ್ಯ ಸಾಧನೆ ಇದೆಯಾ? 16 ವರ್ಷ ಆಗುವಾಗ ಫಸ್ಟ್ ಟೀಚಿಂಗಲ್ಲಿ MA ಮಾಡಿದೆ. ಅಪ್ಪನ ಹತ್ರ ಹೇಳಿದೆ ನಾನು, ಅಪ್ಪ ಐ ವಾಂಟ್ ಟು ಸರ್ವ್ ರೂರಲ್ ಪೀಪಲ್. ಅಪ್ಪ ನಾವು ಹಳ್ಳಿಯಿಂದ ಬಂದವರು, ನನಗೆ ನಿಮ್ಮ ಸಂಸ್ಥೆಗೆ ಬರೋಕ್ಕೆ ಯಾಕೆ ಭಯ ಅಂದರೆ ಇದರೊಳಗೆ ಭಾಳ ಜನ ನೋಡ್ರಿ ಬೊಂಬಾಟಿ ಇಂಗ್ಲೀಷ್ ಮಾತಾಡ್ತಾರೆ, ಅದಕ್ಕಿಂತ ಬೆಸ್ಟ್ ಮರಾಠಿ ಮಾತಾಡ್ತಾರೆ, ಅದಕ್ಕಿಂತ ಚಲೋ ಹಿಂದಿ ಮಾತಾಡ್ತಾರೆ, ಸ್ವಲ್ಪ ಸುಮಾರಾಗಿ ಕನ್ನಡ ಮಾತಾಡೋರು ಇದ್ದಾರೆ ರೀ ಕೆಲವರು. ಹಿಂಗಿದೆ ಇಲ್ಲಿ ಬೆಳಗಾವಿ ಅಂದರೆ ಇದು ಬಾಡ್ರಿ, ಇದು ಏನು ಮಾಡಂಗಿಲ್ಲ. ನನಗೆ ನಮ್ಮ ನೇಹಾ ಮೇಡಮ್ ಒಬ್ಬ ಹುಡುಗನ ನಂಬರ್ ಕೊಟ್ಟಿದ್ದರು, ನಾ ಅವನಿಗೆ ನಿನ್ನೆ ನಮಸ್ಕಾರ ಸಿದ್ದೇಶ್ ಅಂದೆ. ಅವನು ಏನು ಅನ್ಬೇಕು, ಹಿಂದಿ ಮೇ ಬೋಲಿಯೇ ಅಂದ. ಮೇ ಬೋಲ್ತಾ ಹೋ ತುಮ್ ಸುನೋ ಅಂದೆ. ನಾ ಇನ್ನು 2 ಲೈನ್ ಮಾತಾಡಿದ್ರೆ ಅದು PG ಬಿಟ್ಟು ಮುಂಬೈಗೆ ವಾಪಸ್ ಹೋಗಿರೋದದು. ಆದರೆ ಒಂದು PG ಸ್ಟೂಡೆಂಟ್ ವಾಪಸ್ ಕಳಿಸಿದ ಕರ್ಮ ನನ್ನ ತಲೆ ಕಟ್ಕೋಬಾರ್ದಂತ ನಿಲ್ಸಿನ್ರಿ ನಾನು. ಯಾಕಂದ್ರೆ ನಮ್ದು ಹಿಂದಿನ ನಾಲೆಡ್ಜ್ ಅಗದಿ ಬೆಸ್ಟು, ನಾವು 5th ಸ್ಟ್ಯಾಂಡರ್ಡಲ್ಲಿ ಹಿಂದಿ ಕಲ್ತವ್ರಿ. ಬಾ ನನಗೆ ಅದು ಏನೋ ಗೊತ್ತಿಲ್ಲ, ನಮ್ಮ ಇಂಗ್ಲೀಷು ಹಂಗಾಯ್ತು ಬಿಡ್ರಿ. ನಾವೆಲ್ಲ ಅಪ್ಪಟ ಕನ್ನಡ ಮಾಧ್ಯಮದವ್ರಿ, ಇದೇ ತಾಕತ್ ಕೊಡೋದು ನೋಡ್ರಿ. ನೋಡ್ರಿ ರ್ಯಾಂಕ್ ಗಿಂಕು ತಗೊಂಡು 3 ಡಾಕ್ಟ್ರೇಟ್ ತಗೊಂಡವ್ರು ಮುಂದೆ ಸುಮ್ಮನೆ ಕುಂತಾರ. 35 ತಾಕತ್ತು ಎಲ್ಲಿ ಬಂತು? ಸರ್ಕಾರಿ ಶಾಲೆ ನಮ್ಮದು, ನಾವು 5ನೇ ಕ್ಲಾಸಿಗೆ ಬಂದಾಗ ನಮಗೆ ಸ್ವಲ್ಪ ABCD ಕಲಿಸೋರ್ರಿ. ಅದು ಕ್ಯಾಪಿಟಲ್ ಲೆಟರ್ಸ್, ಯಾಕಂದ್ರೆ ಸ್ಮಾಲ್ ಲೆಟ್ರ್ ಬರ್ತಿರ್ಲಿಲ್ಲ ನಮಗೆ. ನಮಗಲ್ರಿ, ನಮ್ಮ ಮೇಷ್ಟ್ರಿಗೆ ಬರ್ತಿರ್ಲಿಲ್ಲ ಅದು. ಅವ್ರ ಪಾಪ ಹಳ್ಳಿಯವ್ರು ಇರ್ತಿದ್ರು. ಸೊ 6th ಸ್ಟ್ಯಾಂಡರ್ಡ್ 7th ಬರುವಾಗ ಸ್ಮಾಲ್ ಲೆಟರ್ ABCD. ಈಗ ಏನ್ರಿ ಇವು ಕೂಸುಗಳು, ನೀವೆಲ್ಲ ಡಾಕ್ಟರ್ಸ್ ನಿಮ್ಗೆ ಅರ್ಥ ಆಗ್ತಾವ, ಅವು ಹೊಟ್ಟೆಲ್ಲ ಎಲ್ಲ ಮಾತಾಡ್ತಾವ್ರಿ. ಅವತ್ತಿನ ಅಭಿಮನ್ಯು ಇವತ್ತು ಎಲ್ಲರೂ ಹೊಟ್ಟೆಗದನ ಹೌದಿಲ್ಲ? ಒಬ್ಬಂದರು ಅಷ್ಟೇ, ಅವು ಟ್ಯೂಷನ್ ಇಲ್ಲೇ ಶುರು ಮಾಡ್ತವೆ. ಬೆಂಗಳೂರಲ್ಲಿ ಮೇಡಮ್ ಅಡ್ಮಿಷನ್ ಹೆಂಗೆ ನಡೆದಿದೆ ಅಂದ್ರೆ, 2 ವರ್ಷದ ಕೂಸನ್ನು ಕರ್ಕೊಂಬಂದಿದ್ದಾರೆ ಸ್ಕೂಲಿಗೆ. ಮೇಡಮ್ ವಿ ವಾಂಟ್ ಟು ಅಡ್ಮಿಟ್ ಅವರ್ ಚೈಲ್ಡ್. ಹೌ ಓಲ್ಡ್ ಈಸ್ ಯುವರ್ ಚೈಲ್ಡ್? ಹೀ ಈಸ್

ಓಲ್ಡ್ ಅಂದ್ರು ಅವರು. ಓ ಮೈ ಗಾಡ್, ಯು ಕೇಮ್ ಟು ಲೇಟ್, 2 ವರ್ಷ ಲೇಟ್ ಅಂತೆ. ಆ 2 ವರ್ಷದ ಕೂಸಿದ್ದವ್ರಿಗೆ ಇನ್ನೊಂದು ಕೂಸಾಯ್ತು, 1 ವರ್ಷದ ಕೂಸು. ಮತ್ತದೇ ಸ್ಕೂಲಿಗೆ ಹೋದ್ರು ಅವರು, ಕ್ಯಾನ್ ಯು ಹ್ಯಾವ್ ಸೀಟ್ ಅಂದರು. ಹೌ ಓಲ್ಡ್ ಇಸ್ ಯುವರ್ ಬೇಬಿ? 1 ಇಯರ್. ಓ ಟೂ ಲೇಟ್ ಅಂದರು. ನನ್ನ ಹತ್ರ ಹೇಳಿದ್ರು, ನಾನು ಬರ್ರಿ ನಾ ಬರ್ತೀನಿ ಅಂದೆ. ಅವರೇನು ಅಂದ್ಕೊಂಡ್ರು, ಸುಧಾ ಬರ್ಗೂರ್ ಈಸ್ ವೆರಿ ಇನ್ಫ್ಲೂಯೆನ್ಷಿಯಲ್, ಇಫ್ ಶಿ ಪುಟ್ಸ್ ಎ ವರ್ಡ್ ಡೆಫಿನೆಟ್ಲಿ ವಿಲ್ ಗೆಟ್ ಎ ಸೀಟ್ ಅಂತ. ನಾ ಕರ್ಕೊಂಡದ್ದೆ ಅವ್ರನ್ನ. ಆ ಪ್ರಿನ್ಸಿಪಲ್ ಇಂಗ್ಲೀಷ್ ಮೀಡಿಯಂ ಪ್ರಿನ್ಸಿಪಾಲ್ರು, ನಾವು ಕನ್ನಡದ ಭಾಷಣದವ್ರು, ನಮ್ಮನ್ನು ಯಾರು ನೋಡಿರ್ತಾರೆ? ನಾನು ನಮಸ್ಕಾರ ಮೇಡಮ್ ಅಂದೆ. ಮೇಡಮ್, ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ ಥರ್ಡ್ ಬೇಬಿ, ವುಡ್ ಯು ಲೈಕ್ ಟು ಗಿವ್ ಸೀಟ್ ಅಂದ. ಆ ಅಮ್ಮ ನನ್ನ ಕಾಟಕ್ಕೆ ಒಂದು ಸೀಟ್ ಕೊಟ್ಟಿದ್ಲು ಮಗು. ಅಲ್ರಿ, 2 ವರ್ಷದ ಕೂಸು, 1 ವರ್ಷದ ಕೂಸಿಗೆ ಸೀಟ್ ಇಲ್ಲ ಅಂದ್ರೆ ಮತ್ತೇನು ಹೇಳ್ಬೇಕು? 3ನೇ ಬೇಬಿ ಮಾಡ್ಕೋತಾರಂತೆ ಸೀಟ್ ಕೊಡ್ತೀರಾ ಅಂದೆ ನಾನು. ಸ್ನೇಹಿತರೆ, ಭಗವಂತ ಎಲ್ಲ ಕಡೆ ಅವನೇ ಇರೋಕ್ಕಾಗಲ್ವಂತೆ. ಅದಕ್ಕೆ ಅಮ್ಮಂದ್ರನ್ನ ಸೃಷ್ಟಿ ಮಾಡಿ, ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ್ನಂತೆ. ನಾನು ಮಾಡೋ ಕೆಲಸ ನೀನು ಮಾಡೋ ತಾಯಿ ಅಂತ. ಒಬ್ಬ ತಾಯಿ ಮಾಡೋ ಕೆಲಸ ಇದೆಯಲ್ಲ ಬಹಳ ದೊಡ್ಡದು. ಒಂದು ಸಣ್ಣ ಹುಡುಗ ಸ್ಕೂಲಿಂದ ಬಂದ ಅಮ್ಮಂಗೆ ಡೈರಿ ತೋರಿಸ್ತಾನೆ. ಡೈರಿ ನೋಡಿದ ಅಮ್ಮ ಕಣ್ಣೀರು ಒರೆಸ್ಕೋತಾಳೆ. ಮಗನಿಗೆ ಪಾಪ ಅದಕ್ಕೆ ಡೈರಿ ಓದಕ್ಕೆ ಬರಲ್ಲ, ಸಣ್ಣ ಮಗು ಅದು. ಮಾಮ್, ವೈ ಆರ್ ಯು ಕ್ರೈಯಿಂಗ್ ಅಂತ. ನೋನು, ಐ ಆಮ್ ನಾಟ್ ಕ್ರೈಯಿಂಗ್. ನಂಗೆ ತುಂಬ ಖುಷಿ ಆಗ್ತೈತೆ. ಏ, ಭಾಳ ಭಾಳ ಆನಂದ ಆಗಕ್ಕತ್ತೈತೆ. ನಿಮ್ಮ ಶಾಲೆಗೆ ಏನು ಬರ್ದಾರ ಗೊತ್ತನ್ನ ನಿನಗೆ? ನಿಮ್ಮ ಶಾಲಾದಾಗ ನಿನ್ನಷ್ಟು ಬ್ರಿಲಿಯಂಟ್ ಹುಡುಗನೇ ಇಲ್ಲಂತೂ. ನಿಂಗೆ ಕಲಿಸಕ್ಕ ನಿಮ್ಮ ಮೇಷ್ಟ್ರುಗಳಿಗೆ ಮೇಡಮ್ಗಳಿಗೆ ಆಗವಲ್ದಂತ. ನೀ ಯು ಆರ್ ದ ಬೆಸ್ಟ್ ಚೈಲ್ಡ್ ಇನ್ ಸ್ಕೂಲ್ ಅಂತ ಬರ್ದಾರ. ನಿಮ್ಮ ಮೇಡಮ್ಗಳಿಗೆ ಪಾಠ ಹೇಳ್ಕೊಡಕ್ಕೆ ಬರಂಗಿಲ್ಲಂತ ನಿನಗೆ, ಅಷ್ಟು ತ್ರಾಸಾಗ್ತೈತೆ ಅಂತ, ನೀವು ಅಷ್ಟು ಬುದ್ಧಿವಂತ ಇದೆಯಂತೆ. ನಾಳೆಯಿಂದ ನಾನಾ ನಿನಗೆ ಹೇಳ್ಕೊಡ್ತೀನಿ ತಗೋ ಅಂದ್ಲು. ಆ ಮಗುವಿಗೆ ಅಮ್ಮನೇ ಗುರು ಆದ್ಲು. ಮಗು ಬೆಳೆದ, ದೊಡ್ಡವನಾದ, ಭಾಳ ದೊಡ್ಡ ಹೆಸರು ಮಾಡ್ದ. ಒಂದಿನ ಹಳೇ ಪೆಟ್ಟಿಗೆಯಲ್ಲಿ ಹಳೆಯ ಡೈರಿ ಸಿಕ್ತು. ಅಮ್ಮ ಬದುಕಿಲ್ಲ. ಡೈರಿ ತೆಗಿತಾನೆ, ಅದರಲ್ಲಿ ಬರೆದಿರ್ತಾರೆ, ನಿಮ್ಮ ಮಗನಂತಹ ದಡ್ಡ ಹುಡುಗನನ್ನು ನಮ್ಮ ಜೀವನದಲ್ಲಿ ನಾವು ನೋಡಿಲ್ಲ. ಇಂಥ ದಡ್ಡ ಮಗನನ್ನು ನಮ್ಮ ಶಾಲೆಗೆ ಕಳಿಸಿ ಯಾಕಮ್ಮ ನಮ್ಮ ಪ್ರಾಣ ತಿಂತೀಯ? ನಮ್ಮ ಶಾಲೆಯಲ್ಲಿರೋ ಯಾವ ಟೀಚಿಂಗ್ ಸ್ಟಾಫು ನಿನ್ನ ಮಗನಿಗೆ ಪಾಠ ಹೇಳ್ಕೊಡಕ್ಕೆ ರೆಡಿ ಇಲ್ಲ? ದಡ್ಡ ಮಗನನ್ನು ಹೆತ್ತ ತಪ್ಪಿಗೆ ನೀನೇ ಅವನಿಗೆ ಪಾಠ ಹೇಳ್ಕೊಡು ಅಂತ ಶಾಲೆ ಬರೆದಿತ್ತು. ಆ ತಾಯಿ ಅದನ್ನು ಮುಚ್ಚಿಟ್ಟು ಆ ನೆಗೆಟಿವ್ ಅಂಶವನ್ನೆಲ್ಲ ತೆಗೆದುಹಾಕಿ ಪಾಸಿಟಿವ್ ಆಗ ಮಗನ ಹೃದಯದಲ್ಲಿ ಪ್ರೀತಿಯನ್ನು ವಿಶ್ವಾಸವನ್ನು ಬೆಳೆಸಿ ಅವನನ್ನು ಬಹಳ ದೊಡ್ಡ ವ್ಯಕ್ತಿ ಮಾಡಿದ್ಲು. ಥಾಮಸ್ ಆಲ್ವಾ ಎಡಿಸನ್ ಮಾಡಿದ್ಲು ತಾಯಿ. ನಮಗೆ ಇವತ್ತಿಗೂ ಕೂಡ ಆಲ್ವಾ ಎಡಿಸನ್ ಅಮ್ಮ ಯಾರಂದ್ರೆ ಗೂಗಲಲ್ಲಿ ಹುಡುಕೋಕ್ಕೆ ಹೋಗ್ಬೇಕು. ನಾವು ಗೊತ್ತಿಲ್ಲ, ನಮಗೆ ಅವಳ ಹೆಸರು ಗೊತ್ತಿಲ್ಲ. ಆದರೆ ಅಮ್ಮನ ಸಾಧನೆ ಇದೆಯಲ್ಲ, ಅದಕ್ಕೆ ಸಮ ಮತ್ತಾವುದೂ ಅಲ್ಲ. ನನ್ನ ಪ್ರಕಾರ ಒಬ್ಬೊಬ್ಬ ಸ್ತ್ರೀಯೂ ಒಂದೊಂದು ಶಕ್ತಿನೇ ಅವಳು, ಆದಿಶಕ್ತಿ ಅಂತ. ಅದಕ್ಕೆ ಎಲ್ಲ ಶಕ್ತಿ ದೇವತೆಗಳಿಗೂ ನಮ್ಮ ಹೆಸರೇ ಇಟ್ಟಿದ್ದಾರೆ ಅಲ್ವಾ? ಲವಲವಿಕೆಯನ್ನು ಅಷ್ಟೇ ನೋಡಿ, ಅದಕ್ಕೆ ನದಿಗಳಿಗೆಲ್ಲ ನಮ್ಮ ಹೆಣ್ಮಕ್ಳ ಹೆಸರೇ ಇಡ್ತಾರೆ. ಗಂಗೆ, ತುಂಗೆ, ನೇತ್ರಾವತಿ, ಗೋದಾವರಿ ಅಂತ. ಪರ್ವತಗಳಿಗೆಲ್ಲ ಗಂಡಸರ ಹೆಸರು, ಅವು ಅಲ್ಲಾಡದೇ ಇಲ್ಲ, ಅವು ಕೂತೇ ಇರ್ತವೆ ಅಂತ ಅಲ್ಲಾಡಲ್ಲ. ನಮಗೆ ಇದು ಯಾವುದು ಪ್ರಾಬ್ಲಮ್ ಅನಿಸಿಲ್ಲ. ಮೇ ಬಿ ನೀವು ಹಾಸ್ಪಿಟಲ್ ಫೀಲ್ಡಲ್ಲಿ ಇರೋದಕ್ಕೆ ನಿಮಗೆ ಗೊತ್ತಾಗಿಲ್ಲ, ಆದರೆ ಕೊರೋನಾ ಟೈಮಲ್ಲಿ ನಮಗೆ ಭಾಳ ಟಫ್ ಅನ್ನಿಸ್ತಿತ್ತು. ಮನೇಲಿ ಅದೇ ಮುಖಗಳು ನೋಡಬೇಕು, ಎಷ್ಟು ಕಷ್ಟ ಅಲ್ವಾ? ಹ್ಞೂ, ಪಕ್ಕದ ಮನೆ ತಾತನ್ನ ಅಜ್ಜಿ ಬೈತಾ ಇದೆ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಪಾಪ ತಾತ, ಮಾಸ್ಕ್, ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಇರ್ಬೋದು, ನಂಗೆ ನಿಮ್ಮ ಮುಖ ನೋಡಿ ನೋಡಿ ಬೇಜಾರಾಯ್ತು. ಬೇಜಾರಾಯ್ತೋ ಇಲ್ವೋ? ನಮಗೆ ಯಾವಾಗಲೂ, ನಾವು ಸೋಷಿಯಲ್ ಅನಿಮಲ್, ಅದರಲ್ಲೂ ನಾವು ಹೆಣ್ಮಕ್ಳು ಏನು ಗೊತ್ತಾ, ವಿ ಆರ್ ಲೈಕ್ ಮರ್ಕ್ಯೂರಿ. ನಮಗೆ ಯಾವಾಗಲೂ ಲವಲವಿಕೆ. ಹಾಗಾದರೆ ನಮಗೆ ಚಿಂತೆಗಳಿರಲ್ವಾ, ಪ್ರಾಬ್ಲಮ್ಸ್ ಇರಲ್ವಾ? ಭಾಳ ಜನ, ನಾನು ಅದಕ್ಕೆ ನಂದು ಈ ಜೀ ಕನ್ನಡದಲ್ಲಿ ಹೇಳಿದಾಗ ಭಾಳ ಪಾಪ್ಯುಲರ್ ಆಯ್ತು ಆ ಜೋಕ್, ತುಂಬ ಶೇರ್ ಆಯ್ತದು. ನಾನು ಅದಕ್ಕೆ ಗಂಡ್ಮಕ್ಳನ್ನ ತಮಾಷೆ ಮಾಡ್ತಿರ್ತೀನಿ. ನಮ್ಮ ಗಂಡ್ಮಕ್ಳು ಮದುವೆ ಆದ ಹೊಸ್ತರಲ್ಲಿ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ. ನನಗೆ ಇತ್ತೀಚೆಗೆ ವೇದಿಕೆ ಮೇಲೆ ಕುಕ್ಕರ್ ವಿಚಾರ ಮಾತಾಡೋಕ್ಕೆ ಭಯ. ಬಟ್ ನಮ್ಗೆ ಒಂದೇ ಒಂದು ಅಂದರೆ, ವಿ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ರಾಜಕಾರಣಿಗಳಿಗೆ 5 ವರ್ಷ ಗೌರ್ಮೆಂಟು, ನಮ್ದಂಗಲ್ಲ. ನಮ್ಮದು ನಗೆ ಪಕ್ಷ. ಎಲ್ಲಿವರೆಗೂ ಜನ ಓಟ್ ಹಾಕ್ತಾರೋ ಅಂದರೆ ನಗ್ತಾರೋ, ಅಲ್ಲಿವರೆಗೂ ನಾವು ಆಡಳಿತ ಮಾಡೋಕ್ಕೆ ಸಾಧ್ಯ ಇರೋದು. ನಮ್ಮ ಗಂಡ್ಮಕ್ಳು ನೋಡಿ ಮದುವೆ ಆಗ ಹೊಸ್ತರಲ್ಲಿ ನಾನು ಯಾಕೆ ಪ್ರೆಸ್ಟೀಜ್ ಅಂತೀನಿ ಅಂದರೆ, ಸಾಮಾನ್ಯ ಪ್ರೆಸ್ಟೀಜ್ ಇಸ್ ಎ ಬಿಗ್ ಬ್ರ್ಯಾಂಡ್. ಅದು ಅವಾಗೆಲ್ಲ ಮದುವೆನಲ್ಲಿ ನಮಗೆಲ್ಲ ಮದುವೆ ಆದಾಗ ಒಂದೊಂದು ಪ್ರೆಸ್ಟೀಜ್ ಕುಕ್ಕರ್ ಕೊಡೋರು. ಆ ಕುಕ್ಕರು ಗಂಡ ಇಬ್ಬರೂ ಅಷ್ಟೇ ನೋಡಿ.

0: ಒಲೆ ಮೇಲೆ ಇಟ್ಟರೆ ಸಾಕು 24, ಗಂಡನ್ನ ಇಡಬಾರ್ದು ಕುಕ್ಕರ್. ಗಂಡನ್ ನಾವು ದಿನ ಹಂಗೆ ಉರಿತೀವಿ ಬೇಯಿಸ್ತೀವಲ್ಲ, ಮತ್ತೆ ಯಾಕೆ ಕುಕ್ಕರ್ ಮೇಲೆ ಹಾಕಿಡೋದು? ಬಟ್ ಪ್ರೆಸ್ಟೀಜ್ ಕುಕ್ಕರ್ 20 ನಿಮಿಷ ಆದ ಕೂಡಲೇ ವಿಶಲ್ ಹೊಡಿಯೋದು, 3 ವಿಶಲ್ ಹೊಡೆದ್ರೆ ಸಾಕು ಬೇಳೆ ಬೆಂದಿರೋದು, ನಮ್ಮ ಸಂಸಾರ ನಡ್ಕೊಂಡು ಹೋಗೋದ್ರಿ. ಒಂದು 5-6 ವರ್ಷ ಆಗಲಿ ರೀ, ಈ ಕುಕ್ಕರು ಅನ್ನತ್ತಿಲ್ರಿ. ಅಡಿಗೆ ಮನೆಗೆ ಹೋಗಿರೋ ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ, ಯಾರು ಹೋಗಿಲ್ಲ ಅವ್ರಿಗೆ ಗೊತ್ತಾಗಿರೋಂಗಿಲ್ಲ. ನಾವು ಹೆಚ್ಚು ಕಡಿಮೆ ಎಲ್ಲ ಹೋಗೇ ಇರ್ತೀವ್ರಿ ಅನ್ನತ್ತೆ. ಆದರೂ ನಾವು ಬಿಡಲ್ಲ. ನಾವು ಹೆಣ್ಮಕ್ಳು ಏನು ಮಾಡ್ತೀವ್ರಿ, ಸೌಟ್ ತಗೊಂಡು ತಲೆ ಮ್ಯಾಗ ಒಂದು ಕೊಡ್ತೀವ್ರಿ ಗಂಡಂಗಲ್ಲ ಕುಕ್ಕರ್ಗೆ. ಕೊಟ್ಟು ಕೂಡಲೇ ಅದಕ್ಕೆ ನೆನಪಾಗ್ತದೆ ನಾ ಕೂಗ್ಬೇಕು ಸುಮ್ಮನದೇ ನಿಂತು, ಮತ್ತೆ 3 ಸಲ ಕೂಗುತ್ತದು. ನಮ್ಮ ಬೇಳೆ ಬೇಯತ್ರಿ, ಸಂಸಾರ ನಡೆಯತ್ರಿ. ಒಂದು 8-10 ವರ್ಷ ಆಗಲಿ ಇದು ಕೂಗದ ಮರ್ತು ಬಿಡುತ್ತೆ. ಬಹಳ ಸಲ ಸಂಸಾರದಲ್ಲೂ ಹಂಗೆ ಆಗತ್ರಿ. ಐ ಥಿಂಕ್ ವಿ ಹ್ಯಾವ್ ಸ್ಟಾಪ್ಡ್ ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ ಆಫ್ಟರ್ ಸಮ್ ಟೈಮ್. ಬಹಳ ಜನ ಯಾಕೆ ದಾಂಪತ್ಯದಲ್ಲಿ ಜೊತೆಗಿರ್ತೀವಿ ಆದ್ರೆ ಬಹಳ ಖುಷಿಯಾಗಿದ್ದೀವಿ ಅಂತ ಅರ್ಥ ಅಲ್ಲ, ಅಂದ್ರೆ ವಿ ಹ್ಯಾವ್ ಸ್ಟಾಪ್ಡ್ ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ. ಒಬ್ರಿಗೊಬ್ರು ನೋಡ್ರಿ, ಲಗ್ನ ಹೊಸರಲ್ಲಿ ಬೇಡ, ಲಗ್ನದ ಮುಂಚೆ ನೋಡ್ರಿ ಎಂಗೇಜ್ಮೆಂಟ್ ಏನು ಮಸ್ತಿತ್ತು ರೀ ಅಲ್ಲ, ನೆನೆಸ್ಕೊಂಡ್ರೆ ಆ ಮಜಾ ಅನಿಸ್ತದೆ. ಈಗ ಈಗಿನವ್ರಿಗೆ ಇನ್ನೂ ಚಾನ್ಸ್, ಯಾಕಂದ್ರೆ ಇವು ಲವ್ವು, ಒಂದು 5 ವರ್ಷ ಲವ್ ಮಾಡ್ತವ, ಆಮೇಲೆ ಎಲ್ಲ ಕಂಪ್ಯಾಟಬಿಲಿಟಿ ಆದಮೇಲೆ ಹೇಳ್ತಾರ ನಾವಿಬ್ರು ಸೆಟ್ ಆಗಿವಿ ನೀವು ಹೂ ಅನ್ರಿ ಏನು, ನಾವು ಅರೇಂಜ್ ಮಾಡ್ತೀವಿ ರೀ. ಹೌದಾ? ನಮಗಿರಲಿಲ್ಲ ಇವೆಲ್ಲ. ನಮಗೆ ಎಂಗೇಜ್ಮೆಂಟ್ಗೂ ಮದುವೆಗೂ 4 ತಿಂಗಳು ಗ್ಯಾಪ್ ಇರೋದು, ಏನು ಮಜಾ ಆವಾಗ. ಬಡ್ಡಿ ಮಗ ಹೋಟ್ಲಿಗೆ ಕರ್ಕೊಂಡೋದ್ರೆ ಐಸ್ ಕ್ರೀಮ್ ತಿನ್ನು, ಗಡ್ಬಡ್ ತಿನ್ನು, ನಾ ಬೇಡ ಅನ್ನಕ್ಕೆ ಅವ್ನು ತಿನ್ನು ಅನ್ನವ, ನೀ ಬೇಡ ಅಂತೀವಿ ಅವ್ನು ತಿನ್ನೋದು. ನಿಮ್ಮ ಕಡೆ ಆದರೆ ಮಿರ್ಚಿ ಬಜ್ಜಿ ತಿನ್ನು, ಮಂಡಕ್ಕಿ ತಿನ್ನು, ಹೇ ಐಸ್ ಕ್ರೀಮ್ ತಿನ್ನು, ತಗೋ ಇನ್ನೊಂದು. ಬೇಡ ರೀ, ನೋ ಐ ಡೋಂಟ್ ವಾಂಟ್, ನೋ ಮೈ ಫಿಗರ್ ವಿಲ್ ಗೋ, ಇವೆಲ್ಲ ಹೇಳ್ತಾವೆ. ನಾ ನಮ್ದಲ್ಲಿ ಬಿಡ್ರಿ, ಇವೇನು ಫಿಗರ್ ಏನ್ರಿ ಇವು, ಇವೊಂದು 0 ಇದ್ದಂಗೆ ಹ್ಯಾಂಗೆ ಬರೆದ್ರು ಹಿಂಗೆ ಆಗ್ತವೆ ನಾವು. ಬಟ್ ಅವ ಈಗ ಹುಡುಗಿಯರು ಹೇಳ್ತಾರೆ ಫಿಗರು, ಆದ್ರೆ ಲಗ್ನಾಗ ಒಂದು 5-6 ವರ್ಷ ಆಗಲಿ ರೀ. ಹೋಟೆಲ್ಗೆ ಹೋದ್ರೆ ಬಡ್ಡಿ ಮಗ ಅವನು ಇಲ್ಲಿ ನೋಡಂಗಿಲ್ಲ, ಮೆನು ನೋಡಂಗಿಲ್ಲ, ಬೆಲೆ ನೋಡ್ತಾನೆ ಎಷ್ಟು ಕಾಸ್ಟ್ಲಿದು ಹಾಕನಂತ ತಲೆ ಬಳಸ್ತಾಳೆ ಇವಳು ಅಂತ. ಅಂದ್ರೆ ನಾವು ಸಿಕ್ಕಿಬಿಟ್ಟಿರ್ತೀವಲ್ರಿ, ವ್ಯಾಲ್ಯೂ ಇರಂಗಿಲ್ಲ. ನಾವು ಫ್ಯಾಮಿಲಿ ಭಾಳ ಲೈಟ್ಗಳು ಈಗ ಹತ್ತುತ್ತಾ ಇದೆ, ಬೆಳಗಾಂಗೆ ಕರೆಂಟ್ ಫ್ರೀ ಇಲ್ಲೇನ್ರಿ, ಗೃಹ ಜ್ಯೋತಿ ಬಂದಿಲ್ಲೇನು, ಸ್ವಲ್ಪ ತಡವಾಗಿ ಹತ್ತಕತ್ತದಲ್ಲ. ಸೋ ನೈಸ್, ನಿಮ್ಮ ನಗು ಮುಖ ನೋಡಿದ್ರು ನಂಗೆ ಅದಕ್ಕೆ ನೀವು ಏನೇ ಹೇಳ್ರಿ, ವಿ ಆರ್ ಬ್ಲಸ್ಡ್, ಹೆಣ್ಮಕ್ಳಾಗ ಹುಟ್ಟಕ್ಕೆ ವಿ ಆರ್ ಬ್ಲಸ್ಡ್, ವಿ ಆರ್ ಬ್ಲಸ್ಡ್. 100 ನೋವಿರಲಿ ರೀ ಎದೆಯಲ್ಲಿ, ಕಲರ್ಫುಲ್ ಆಗಿ ಎಲ್ಲಾದರೂ ಹೋಗ್ಬೇಕು ಅಂದ್ರೆ ರೆಡಿ ಆಗ್ತೀವಿ ರೀ ನಾವು. ಹೌದಿಲ್ಲ, ಅವು ಗಂಡುಗಳನ್ನ ನೋಡಿರೇನ್ರಿ ನೀವು, ಹಂಗೆ ಗುಂಡಿ ಹಾಕೊಂಡಿರಂಗಿಲ್ಲ ಅವನು. ಲಗ್ನದ ಮನೆಗೆ ಹೋಗ್ತೀವಲ್ರಿ, ನಮಗೆ ಯಾರಾದರೂ ಲಗ್ನ ಅಂತ ಕರೆದ್ರೆ ನಮ್ಮದು ಒಂದು ತಿಂಗಳ ಅಜೆಂಡಾ ಇರ್ತೈತಿ. ನಾ ಏನು ಉಟ್ಕೋಬೇಕು, ನಾ ಏನು ತೊಟ್ಕೋಬೇಕು, ಯಾವ್ಯಾವ್ದು ಮ್ಯಾಚಿಂಗ್ ಆಗ್ತವ ಎಲ್ಲ ಸೆಟ್ ಮಾಡ್ಕೋತೀವಿ. ಅಪ್ಪಿ ತಪ್ಪಿ ಗಂಡನ ಮ್ಯಾಚ್ ಆಗುತ್ತೆ ನೋಡಂಗಿಲ್ಲ ನಾವು, ನಮಗೆ 100% ಗೊತ್ತು ಅದು ಮ್ಯಾಚ್ ಆಗಂಗಿಲ್ಲ ಅಂತ. ಯಾಕಂದ್ರೆ ನಮ್ಮಪ್ಪ ಮಾಡಿದ್ದದು, ಅವು ಮ್ಯಾಚ್ ಆಗಂಗಿಲ್ಲ. ಏನು ನಮ್ದೆಲ್ಲ ಲಗ್ನ ಆಗುವಾಗ ಮ್ಯಾಚಿಂಗ್ ನೋಡಿದ್ರೇನ್ರಿ ಪ್ರೀತಿ, ನಮಗೆ ನೋಡಿಲ್ಲರಿ. ನಮ್ಮಪ್ಪ ಆದರೂ ಒಳ್ಳೆಯವನು, ನಮ್ಮಪ್ಪ ಕೇಳ್ದ, ನಾ MA ಕಲಿತಿದ್ನಲ್ಲ ಲೆಕ್ಚರರ್ ಕೆಲಸ ಆಗಿನ್ನು ಚಾಲು ಮಾಡಿದ್ದೆ, ಏ ಮಗಳೇ ನೀನು ಎಂಥ ಹುಡುಕಬೇಕು ಹೇಳು ನಾ ಹುಡುಕ್ತೀನಿ ಅಂದ ನಮ್ಮಪ್ಪ. ಅಪ್ಪ ನಂಗೆ ಅದೆಲ್ಲ ಗೊತ್ತಾಗವಲ್ದು, ಯಾಕಂದ್ರೆ ಆವಾಗ ಇಂಟರ್ನೆಟ್ಟು ಇನ್ಸ್ಟಾ ಸೋಷಿಯಲ್ ಮೀಡಿಯಾ ಇರಲಿಲ್ಲ ರೀ. ನಮಗೇನು ಗೊತ್ತು, ನಾ ಅಮಿತಾಬ್ ಬಚ್ಚನ್ ಸಿನಿಮಾ ಒಂದು ನೋಡ್ತಿದ್ದೆ ರೀ, DD1. ಅಪ್ಪ ನನ್ನ ಲಗ್ನಾಗ ಹುಡುಗ ಮಿನಿಮಮ್ 6 ಅಡಿ ಇರಬೇಕು ಅಂದ. ನಮ್ಮ ಅವ್ವಗ ಅನುಮಾನ, ನಾ 5 ಅಡಿ, ಮೈ ಹೈಟ್ ಈಸ್ 5, Why you want 6 feet? ಅಂದರು. ನಿಂಗೆ ಗೊತ್ತಾಗವಲ್ದು, ಗಂಡ ಟಾಲ್ ಇರಬೇಕು. ಆಗ ಲಗ್ನ ಆದಮೇಲೆ ಯಾವಾಗಾರ ಅವನ ಜೋಡಿ ಮಾತಾಡುವಾಗ ನಾ ತಲೆ ಎತ್ತಿ ಮಾತಾಡ್ತಿರ್ತೀನಿ, ಅವನು ಬಾಲ್ಕನಿ ಸೀಟಿಂದ ಬಗ್ಗೆ ಕೇಳಿಸ್ಕೋಬೇಕು ಅಂದ. ನೀವೇನೋ ಚಪ್ಪಾಳೆ ಪಡೆದ್ರಿ ಯವ್ವ, ನನಗೆ 6 ಅಡಿ ಸಿಕ್ಕಿಲ್ಲ. ಮೈ ಹಸ್ಬೆಂಡ್ ಹೈಟ್ ಈಸ್ 5.3. ಅಂದ್ರೆ ನನ್ನ ಬಾಯಿ ಅವ್ರ ಕಿವಿ ಕ್ರಾಸ್ ಟ್ರಾನ್ಸಾಕ್ಷನ್ ಅಲ್ಲಿ ನಡೀತಾವ್ರಿ. ಬಹಳ ಜನ ENT ಅವರಿದ್ದಾರೆ ಇಲ್ಲಿ, ಅವ್ರಿಗೆ ಅರ್ಥ ಆಗಿರುತ್ತೆ, ಬಾಯಿ ಕಿವಿ ಮ್ಯಾಚ್ ಆಗ್ತವ. ಆಮೇಲೆ ನಾ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಡಾಕ್ಟರ್ಗಳು ಯಾಕೆ ಡಾಕ್ಟರ್ನೇ ಮದುವೆ ಆಗ್ತಾರೆ ಅಂತ. ಇಸ್ ದೇರ್ ಎನಿ ರೀಸನ್ ಬಿಹೈಂಡ್ ದಟ್? ಅವ್ರಿಗೆ ಮಾತ್ರ ಮ್ಯಾಚ್ ಆಗೋದು, ಅವ್ರಿಬ್ರಿಗೆ ಮಾತ್ರ ಲವ್ ಲೆಟರ್ ಬರೆದ್ರೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋದು. ಏನಾರು ಡಾಕ್ಟ್ರು ಇಂಜಿನಿಯರ್ ಎಲ್ಲಿದ್ದಾರೆ ಅವರು? ನಮ್ಮ ಇಂಜಿನಿಯರು ಇಂಜಿನಿಯರು ಡಾಕ್ಟ್ರು ಏನ್ರಿ ಮೇಡಮ್? ಡಾಕ್ಟ್ರ್ ಮದುವೆ ಆದ್ರೆ ಅರ್ಥ ಆಗಂಗಿಲ್ಲ ಹ್ಯಾಂಡ್ ರೈಟಿಂಗು. ಅವ್ರು ಲವ್ ಲೆಟರ್ ಬರೆದ್ರು ಈಕೀಗ ತಿಳಿಯಂಗಿಲ್ಲ. ಡಾಕ್ಟ್ರ್ ಡಾಕ್ಟರ್ ಆಮೇಲೆ ಡಾಕ್ಟ್ರ್ಗಳು ನೋಡ್ರಿ, ಪೇಷನ್ಸ್ ಅವ್ರ ಜೊತೆಗೆ ಇರುತ್ತೆ. ಅವ್ರಿಗೆ ಪೇಷಂಟ್ಗಳನ್ನ ನೋಡಿ ನೋಡಿ ಎಷ್ಟು ಪೇಷನ್ಸ್ ಅಂದರೆ, ನಾವು ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಓಡಾಡೋರು ನಂಗೆ ಗೊತ್ತ್ರಿ. ನಾವು ಸಿಗ್ನಲಲ್ಲಿ ನಿಲ್ತೀವಲ್ರಿ, ಬೇರೆಯವರೆಲ್ಲ ನೋಡು ಹ್ಯಾಂಗ್ ಹಿಂಗೆಲ್ಲ ಮಾಡ್ತ. ನೀವು ಡಾಕ್ಟ್ರ್ಗಳು ನೋಡ್ರಿ ಎಷ್ಟು ಖುಷಿಯಾಗಿರ್ತಾರ ಅಂದ್ರೆ, ಒಂದು ಸ್ಮೈಲು. ಆ ಡಾಕ್ಟ್ರ್ ಮುಂದಿದ್ದವನು ಇನ್ನೊಬ್ಬನಿಗೆ ಗುದ್ದಿದ್ರು ಇವ್ರ ಸ್ಮೈಲು, ಯಾಕಂದ್ರೆ ಬಿತ್ತು ಒಂದು ಗಿರಾಕಿವಿ ಹಾಸ್ಪಿಟ್ಲಿಗೆ ಅಂತ. ಈ ಸಿಗ್ನಲಲ್ಲಿ ಆ ರೆಡ್ ಬಂದು ಕೂಡಲೇ ವಿ ಬಿಕಮ್ ರೆಸ್ಟ್ಲೆಸ್ ಅಲ್ಲ. ಅದು ಯಾವುದೋ ಒಂದು ಮಗು ಅಪ್ಪ ಹೊಂಟಿದ್ರಂತ, ಪ್ರತಿ ಸಿಗ್ನಲಲ್ಲಿ ರೆಡ್ ಬೀಳ್ತಿತ್ತು, ಅಪ್ಪ ಸಿಟ್ಟಿಗೆ ಹೇಳ್ತಿದ್ದ, ಮಗು ಚಪ್ಪಾಳೆ ಬಡಿತಿತ್ತ. ಅಪ್ಪ ಸಿಟ್ಟಿಗೆದ್ದ, ನಾಲ್ಕು ಸಿಗ್ನಲ್ ಆಯಿತು, ಏ ಮಗನ ಏನು ಚಪ್ಪಾಳೆ ಬಡಿಯಕತ್ತೀಯಲ್ಲ, ಒಟ್ಟ ರೆಡ್ ಬಿದ್ದದೆ ಅಂತ. ಮಗು ಪಾಪ ಅರ್ಥ ಆಗಂಗಿಲ್ಲ, ಪಾಪ ಪ್ರತಿ ಸಿಗ್ನಲಲ್ಲೂ ನಾವೇ ಫಸ್ಟ್ ಹೋಗೋದು ಅಂತದು. ನೋಡ್ರಿ ಜೀವನ ನೋಡೋ ದೃಷ್ಟಿ, ಅಪ್ಪನಿಗೆ ರೆಡ್ ಕಾಣಿಸ್ತು, ಮಗುವಿಗೆ ಗ್ರೀನ್ ಕಾಣಿಸ್ತು. ಮಕ್ಕಳಿಗೆ ಒಳ್ಳೇದು ನೋಡೋದು ನಾವು ಹೇಳ್ಕೊಡ್ಬೇಕಲ್ಲನ್ರಿ. ನಮ್ಮ ಮಕ್ಕಳೇನಿದಾರಲ್ಲ, ದೇ ಆರ್ ಟುಡೇಸ್ ಚಿಲ್ಡ್ರನ್. ಅವ್ರಿಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅಂದರೆ, ಈ ಹಾಳಾದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದ್ದು ಎಲ್ಲ ನೋಡ್ಬಿಟ್ಟಿದ್ದಾವೆ. ನೋಡಬಹುದಾದ್ರ ಜೊತೆ ನೋಡಬಾರದನ್ನು ನೋಡ್ತಾವವು. ನೀವು ಭಾಳ ಜನ ಡಾಕ್ಟರ್ಸ್ ಇದ್ದೀರ, ಐ ಹೋಪ್ ಯು ವಿಲ್ ಅಗ್ರಿ ವಿತ್ ಮೀ. ಒಂದು ಕಾಲದಲ್ಲಿ ನಮ್ಮ ಗ್ರ್ಯಾನಿ ಎಲ್ಲ ಹೇಳೋರು, ನಮ್ಮ ಅಜ್ಜಿಗೆ 16 ಮಕ್ಕಳಂತೆ, 16. ಐ ವಾಸ್ ಸರ್ಪ್ರೈಸ್ಡ್. ಐ ಆಸ್ಟರ್, 16 ನಿಂಗೆ ಬೇಜಾರಾಗಲಿಲ್ವಾ? ನಂಗೆ ಒಂದಕ್ಕೆ ಸುಸ್ತಾದೆ ಅಂದೆ. ನಮ್ಮ ಅಜ್ಜಿ ಥೂ ನಿನ್ನ ಮಕ್ಕಳಾದರೆ ಮಳೆ ಬಂದರೆ ಬೇಡ ಅಂತಾರ ಅಂತು. ನನಗಿನ್ನೂ 4 ಹಡಿಯಕ್ಕೆ ಆಸೆ ಇತ್ತು, ಅಷ್ಟರೊಳಗೆ ನಿಮ್ಮ ತಾತ ಹೋಗ್ಬಿಟ್ಟಿದ್ದು ಅಂದರೆ ದಟ್ ಈಸ್ ದೇರ್ ಲೈವ್. ಅದು ಜೀವನ ಪ್ರೀತಿ. ಅದು ಈಗ ನಿಮ್ಮ ಬೆಳಗಾಮಲ್ಲಿ ಟ್ರೆಂಡ್ ಆಯ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಟ್ರೆಂಡ್ ಐತಿ, ಜನವರಿ 1st ಬೇಬಿ ಬೇಕ್ರಿ ಭಾಳ ಜನ ಪ್ರೆಗ್ನೆಂಟ್ ವುಮನ್ಗಳಿಗೆ. ಅದು ಯಾವ ರಾಶಿ ಬೇಕು, ಯಾವ ನಕ್ಷತ್ರ ಮತ್ತು ಯಾವ ಟೈಮ್, ದೇ ವಿಲ್ ಡಿಸೈಡ್. ಅದೇನು ಬಾಡಿನೋ ಗಾಡಿನೋ ಡಿಲಿವರಿ ತಗೊಳಕ್ಕೆ, ಜನವರಿ 1st ಬೇಕ್ರಿ. ನಂಗೆ ಅವಾಗ ಅನ್ನಿಸ್ತು, ಈ ರಸ್ತೆ ಬದಿಯಲ್ಲಿ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ವ್ಯಾಪಾರ ಮಾಡ್ತಾನೆ ನೋಡಿರೇನ್ರಿ ನೀವು, ಅವನ ಜೋಡಿ ಮಾತಾಡ್ರಿ ಗೊತ್ತಾಗತ್ತೆ ನಿಮಗೆ. ಮೇಡಮ್ ಮಸ್ತ್ ಅದ ಇದು ಕುಯ್ರಿ, ಇವತ್ತು ಚಲೋ ಐತಿ, ಇವತ್ತ ತಿನ್ಬೋದ್ರಿ. ಇನ್ನೊಂದು ನಮ್ಮ ಕಡೆ ಗುನ್ನ ಅಂತಾರ್ರಿ ಅದನ್ನ, ಅಂದ್ರೆ ಒಂದು 4 ಟ್ಯಾಕ್ ಹಾಕ್ತಾನ ಅವನು, ಗುನ್ನ ಹಾಕಿ ನೋಡ್ರಿ ರೆಡ್ಡಿಗಿದೆ, ನಾಳೆ ತಿನ್ಬೋದು ತಗೋರಿ ಅಂತ. ಹಂಗೆ ಗುನ್ನ ಹಾಕಿ ತೆಗಿಯೋದು ಇದು, ಇವು ಹುಟ್ಟವಲ್ಲ ತೆಗಿಯೋವು, ಇವು ಅಪ್ಪಿತಪ್ಪಿ ಹುಟ್ಟಿದ್ರೆ ಅವು. ಬೆಂಗಳೂರಲ್ಲಿ ಹಂಪ್ಗಳು ಭಾಳ ಅದಾವಲ್ರಿ, ಯಾವುದೋ ಒಂದು ಹಂಪಲ್ಲಿ ಜಂಪ್ ಆಗಿ ಹುಟ್ಟವು ಅಷ್ಟೇ ಅವು, ಇಲ್ಲಾಂದ್ರೆ ನಾರ್ಮಲ್ ಅನ್ನೋ ಪದನೇ ನಮ್ಮಲ್ಲಿ ಅಪರೂಪ ರೀ, ಎಲ್ಲ ಸಿ ಸೆಕ್ಷನ್ನೇ. ಇನ್ನೆರಡು ವರ್ಷ ಹೋದರೆ ಡಾಕ್ಟರ್ಗಳಿಗೆ ಆರಾಮ್ ರೀ, ಬಂದು ಪ್ರೆಗ್ನೆಂಟ್ ವುಮನ್ ನಿಮ್ಮನ್ನು ಕೇಳ್ತಾಳೆ, ಮತ್ತು ನೀವು ಪ್ರೆಗ್ನೆಂಟ್ ವುಮನ್ ಕೇಳಬೇಕು, ಏನವ್ವ ಆಯಿತು ಜನವರಿ 1st ಬೇಕಿಲ್ಲ, ಓಕೆ. ಯು ವಾಂಟ್ ಬೇಬಿ ವಿತ್ ಮೊಬೈಲ್ ಆರ್ ವಿತೌಟ್ ಮೊಬೈಲ್? ಯಾಕಂದ್ರೆ ಒಳಗಿರೋದು ಸುಮ್ಮನೆ ಕೊಡಂಗಿಲ್ಲ ಯವ್ವ, 9 ತಿಂಗಳು ಏನು ಮಾಡಲಿ, ನುಂಗು ಒಂದು ಮೊಬೈಲು, ವೈಫೈ ಸಿಗ್ನಲ್ ಇರೋ ಜಾಗದಲ್ಲಿ ಕೂಡ ಸಾಕು, ಸ್ಕ್ಯಾನಿಂಗಿಗೆ ರೊಕ್ಕ ವೇಸ್ಟ್ ಮಾಡಬೇಡ ಅಂತವು. ಒಳಗಿಂದ ಅವೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಮತ್ತು ಯಾಕೆ ಸ್ಕ್ಯಾನಿಂಗಿಗೆ ಯಾಕೆ ರೊಕ್ಕ ಕೊಡಬೇಕು? ನೀವು ಸ್ಕ್ಯಾನಿಂಗ್ ಮಿಷನ್ 1 ಕೋಟಿ 2 ಕೋಟಿ ವೇಸ್ಟ್, ನೆಕ್ಸ್ಟ್ ಇಲ್ಲ ಇನ್ಬಿಲ್ಟ್. ಈ ಇದು ಟ್ರಾನ್ಸಿಷನ್ ಪೀರಿಯಡ್, ನನ್ನ ಪ್ರಕಾರ ಬದಲಾವಣೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಟ್ರಾನ್ಸಿಷನ್ನು, ಮಾಡರ್ನೈಸೇಷನ್ನು, ಟೆಕ್ನಾಲಜಿ, ನಮ್ಮ ಕೈಗೆ ಬಂದಿರೋ ನಮ್ಮ ಮೊಬೈಲು, ಒಂದು ಬೆರಳ ತುದಿಯಲ್ಲಿ ಜಗತ್ತನ್ನೆಲ್ಲ ನಾನು ಆಡಿಸಬಲ್ಲೆ ಅನ್ನೋ ಅಹಂಕಾರ ಇದೆಯಲ್ಲ, ಇದು ಮಾನವೀಯ ಸಂಬಂಧ, ಹ್ಯೂಮನ್ ರಿಲೇಷನ್ಸ್ನ ಹಾಳು ಮಾಡಬಾರ್ದು. ನಥಿಂಗ್ ಈಸ್ ಗ್ರೇಟರ್ ದೆನ್ ಹ್ಯೂಮನ್ ರಿಲೇಷನ್ಶಿಪ್. ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಈ ದೇಶದ ಒಬ್ಬ ಪ್ರೆಸಿಡೆಂಟ್ ಅಂದರೆ, ಯು ನೋ ದ ಪ್ರೋಟೋಕಾಲ್, ಅವ್ರ ಆಫೀಸ್ ಹೆಂಗಿರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ನಿಮಗೆ ಐಡಿಯಾ ಇರುತ್ತೆ. 200-300 ಎಕರೆ ಪ್ರಿಮಿಸಿಸು, ಬೆಳಗ್ಗೆ ಎದ್ದು ವಾಕ್ ಹೋಗುವ ಅಭ್ಯಾಸ ಪ್ರೆಸಿಡೆಂಟ್ಗೆ. ಆತ ನಡ್ಕೊಂಡು ಹೋಗುವಾಗ ಅವರವರ ಕ್ಯಾಡರಿಗೆ ತಕ್ಕ ಹಾಗೆ ಕ್ವಾರ್ಟರ್ಸ್ಗಳು ಅಲಾಟ್ ಆಗಿರುತ್ತೆ. ಒಂದು ಸಣ್ಣ ಮನೆ ಮುಂದೆ ಒಂದಷ್ಟು ಜನ ಕಾಣಿಸ್ತಾರೆ. ತನ್ನ ಜೊತೆ ಬಂದವ್ರನ್ನ ಕೇಳ್ತಾರೆ, ವಾಟ್ ಹ್ಯಾಪನ್ಡ್ ಅಂತ. ಇಲ್ಲ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇದ್ದಲ್ಲ, ಅವ್ರ ಅಮ್ಮ ತೀರ್ಕೊಂಡಿದ್ದಾರೆ, ಅದಕ್ಕೆ ಜನ ಬಂದಿದ್ದಾರೆ. ಹೌದಾ? ಹಿ ವೆಂಟ್ ದೇರ್, ಸೆಕ್ಯೂರಿಟಿ ಗಾರ್ಡಿನ ಮನೆ ಅಂದರೆ ಒಂದು ಸಣ್ಣ ಒಂದು ಕಿಚನ್ ಮತ್ತು ಒಂದು ಪುಟ್ಟ ಹಾಲು, ಅಲ್ಲೇ ಡೆಡ್ ಬಾಡಿ ಇದೆ. ಇವರು ಸೀದಾ ಒಳಗೆ ಹೋದರು, ಪ್ರೋಟೋಕಾಲ್ ಇರುತ್ತೆ, ಯಾರ ಮನೆ ಅಂದರೆ ಅವ್ರ ಮನೆಗೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗಳು ಹೋಗಲ್ಲ, ನಮಗೆ ಗೊತ್ತು. ಬಟ್ ಹೀ ವೆಂಟ್ ಇನ್ಸೈಡ್. ಅವ್ರ ಮನೆಯಲ್ಲಿ ಚೇರ್ ಗೇರ್ ಏನಿಲ್ಲ, ಹೀ ಸ್ಯಾಟ್ ಆನ್ ದ ಫ್ಲೋರ್. ಈ ವ್ಯಕ್ತಿ ಹೋಗಿ ಕೆಳಗಡೆ ಚಕ್ಕಂಬಕ್ಕಲೆ ಹಾಕಿ ಕೂತರು. ಅಮ್ಮನಿಗೆ ಏನಾಗಿತ್ತೋ ಅಂದರು. ಆ ಸೆಕ್ಯೂರಿಟಿ ಅವನು ಹತ್ಕೊಂಡು ಹೇಳ್ದ, ಚೆನ್ನಾಗಿದ್ರು ಸರ್, ರಾತ್ರಿ ಊಟ ಮಾಡಿದ್ವಿ, 11:30 ಮಾತಾಡ್ತಾ ಇದ್ವಿ ಸರ್. ಎಷ್ಟು ವಯಸ್ಸು ಅಮ್ಮನಿಗೆ? 92 ಅಂದ. ಆ ಅಮ್ಮನ ಮುಖದಲ್ಲಿ ಒಂದು ನಗು ಇದೆ. ಬೆಳಗ್ಗೆ 5 ಗಂಟೆಗೆ ಟೀ ಕುಡಿಯೋ ಅಭ್ಯಾಸ, ಅಮ್ಮನಿಗೆ ಟೀ ತೊಗೊಂಬಂದೆ, ಅಮ್ಮ ಇದ್ದೇ ಇಲ್ಲ ಅಂದ. ಏ ಅಳ್ಬೇಡ ಕಣೋ, ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇದೆ ನೋಡು, ಅಂದರೆ ನೀನು ಒಳ್ಳೆ ಮಗ, ಅವ್ರನ್ನ ತುಂಬ ನೆಮ್ಮದಿಯಾಗಿ ಇಟ್ಟಿದ್ಯಾ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅಲ್ಲಿ ಆಳೋರಿಗೆಲ್ಲ ಒಂದಷ್ಟು ಸಾಂತ್ವನ ಹೇಳಿದ್ರು. ಆಮೇಲೆ ಒಂದು 20 ನಿಮಿಷ ಕೂತಿದ್ದು ಹೊರಗಡೆ ಬಂದು ತನ್ನ ಸೆಕ್ರೆಟ್ರಿಗೆ ಅವರಿಗೆ ಸಂಸ್ಕಾರಕ್ಕೆ ಏನು ಬೇಕೋ ಅದೆಲ್ಲ ಮಾಡಿಕೊಡಿ ಅಂತ ಹೇಳಿದ್ರು. 3 ಪ್ಯಾಂಟು, 6 ಶರ್ಟು, 1 ಪದ್ಮಶ್ರೀ, 1 ಭಾರತರತ್ನ, 1 ಪದ್ಮವಿಭೂಷಣ, 46 ಡಾಕ್ಟರೇಟ್ ಡಿಗ್ರಿ ಹೊಂದಿದ್ದ ವ್ಯಕ್ತಿ ಅದು ಏನೂ ಅಲ್ಲ. ಯಾರಾದರೂ ವೇದನೆಯಲ್ಲಿದ್ದಾಗ ಸಂವೇದನೆ ತೋರಿಸೋದಿದೆಯಲ್ಲ, ಮಾನವೀಯತೆಯ ಬಹಳ ದೊಡ್ಡ ಗುಣ ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಎಂಥ ನಡವಳಿಕೆ ಅಲ್ವಾ ಅದು! ನಮ್ಗೆ ಈಗಲೂ ಅವ್ರ ಬಗ್ಗೆ ಮಾತಾಡಿದ್ರೆ ರೋಮಾಂಚನ ಅನಿಸುತ್ತೆ. ಆ ವ್ಯಕ್ತಿ ಹೈದರಾಬಾದಲ್ಲಿ ಪೋಲಿಯೋ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಮೀಡಿಯಾದವ್ರು ಕ್ವೆಶನ್ ಮಾಡ್ತಾರೆ, ಸರ್ ವಿಚ್ ಈಸ್ ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತ. ಬಹುಶಃ ಈ PhD ಡಾಕ್ಟರೇಟ್ ಬಂದಿದ್ದೋ ಅಥವಾ ಮತ್ತೆ ಯಾವುದೋ ಭಾರತ ರತ್ನ ಬಂದಿದ್ದು, ಯಾವುದೂ ಹೇಳಲಿಲ್ಲ ಅವರು. ಹಿ ಸೆಡ್, ನಾನು ಪೋಲಿಯೋ ಆಸ್ಪತ್ರೆಗೆ ಹೋದಾಗ ತುಂಬ ಪಾಪ ಅನ್ನಿಸ್ತು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಪೋಲಿಯೋ ಪೀಡಿತರು, ನಡಿಲಿಕ್ಕಾಗಲ್ಲ. ಆ ಮಕ್ಕಳಿಗೆ ಈ ಕ್ಯಾಲಿಪರ್ಸ್ನ ತಯಾರಿ ಮಾಡಿ ಅವ್ರಿಗೆ ಅದನ್ನ ಹಾಕ್ತಾರೆ. ಆ ಕೃತಕ ಕಾಲು ಹಾಕುವಾಗ ಆ ಮಕ್ಕಳು ನಡಿಲಿಕ್ಕೆ ಟ್ರೈ ಮಾಡ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಆದರೆ ಒಂದಿನ ನಡೆಯುವಾಗ, ಕಾಲೇ ಇಲ್ಲದ ಮಕ್ಕಳು ಕಾಲು ಬಂದು ನಡೆಯುವಾಗ, ಆ ಮಕ್ಕಳ ನಡೆಯೋದನ್ನು ನೋಡಿ ಅವರ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರ್ತಾ ಇತ್ತಲ್ಲ, ದಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಮೈ ಲೈಫ್. ನನ್ನ ಬದುಕಿನ ಮರೆಯಲಾಗದ ಕ್ಷಣ, ಆನಂದದ ಕ್ಷಣ ಅಂದ್ರಲ್ಲ ಸ್ನೇಹಿತರೆ. ಇದೆಲ್ಲ ನೋಡುವಾಗ ಕೇಳುವಾಗ ನಾವೆಷ್ಟು ಪುಣ್ಯವಂತರಲ್ವಾ, ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ಅನಿಸುತ್ತೆ. ನಾವೆಲ್ಲ ಓದ್ತಿದ್ದಂಥ ಹಳ್ಳಿಯಲ್ಲಿ ಇಂಥ ಶಾಲೆಗಳೆಲ್ಲ ಇರಲಿಲ್ಲ. ನಮಗೆ ಬೆಂಚೇ ಗೊತ್ತಿಲ್ಲ ಮೇಡಮ್, ನಾವು ಮಣ್ಣಿನ ನೆಲದ ಮೇಲೆ ಕೂತವರು. ಆಮೇಲೆ ಬೆಂಚ್ ಇತ್ತು, ಸ್ಟ್ಯಾಂಡ್ ಅಪ್ ಅಂದರೆ ನಾವು ಬೆಂಚಿನ ಮೇಲೆ ಹತ್ತಿ ನಿಲ್ತಿದ್ವಿ. ಅದು ಅವಮಾನ ಅಂತ ಗೊತ್ತಿಲ್ಲ ನಮಗೆ, ಖುಷಿ ಎಲ್ಲರನ್ನೂ ನೋಡ್ಬೋದು ಕಿಟಕಿಯಲ್ಲೆಲ್ಲ ಅಂತ. ಅದು ಇಂಗ್ಲೀಷಲ್ಲಿ ಹೇಳಿದ್ರಂತೂ ಮೇಷ್ಟ್ರಿಗೂ ಅರ್ಥ ಆಗ್ತಿರ್ಲಿಲ್ಲ, ನಮಗೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ನಾಳೆಗೆ ಟುಮಾರೋ ಅಂದರೆ ನಾಡಿದ್ದಿಗೆ ಟುಮ್ ಟುಮಾರೋ ಅಂತ ಕಲಿತವರು. ಬಿಕಾಸ್ ನಾಳೆ ಎಳೆದುವಾಗ ನಾಡಿದ್ದಾಗಬೇಕಲ್ವಾ ಅದು. ಈ ಕೆಲಸ ಆಗುತ್ತೆ ಅಂದರೆ ಡನ್ನು, ಹಾಗೆ ಆಗತ್ತೆ ಅಂದರೆ ಡನ್ ಡನ್ ಡನ್ ಡನ್ ಡನ್ ಡನ್ ಅಂತಿದ್ವಿ ನಾವು. ಅರ್ಥ ಆದರೆ ಅಷ್ಟೇ ಇಂಗ್ಲೀಷ್. ಅದು ಇನ್ಸ್ಪೆಕ್ಟ್ರ್ ಬಂದಿದ್ದಾರೆ, ನನ್ನ ಕೇಳ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾತಾಡಮ್ಮ ಅಂತ. ಸಾ ಒಂಡೇ ಅಮಾವಾಸ್ಯೆ ಕತ್ತಲ್, ಐ ವೆಂಟ್ ಟು ದ ಹಿತ್ತಲ್, ಹತ್ತಡ್ ದ ಟ್ರೀ, ಕಿತ್ತಡ್ ದ ಫ್ರೂಟ್ ಅಂದೆ. ವೆರಿ ಗುಡ್ ಅಂತಾರೆ ಇನ್ಸ್ಪೆಕ್ಟ್ರ್, ಯಾಕೆಂದ್ರೆ ಅವ್ರದ್ದು ಪಕ್ಕದ ಹಳ್ಳಿ, ಅವ್ರಿಗೂ ಬರ್ತಿದ್ದಿಲ್ಲ. ಇನ್ನು ನಮ್ಮ ಹಿಂದಿ ಬಗ್ಗೆ ನಿಮಗೆ ಆಗಲೇ ಹೇಳಿದೆ ನಾನು. ನಾನು 4 ಮಂತ್ಲಿ ಟೆಸ್ಟಲ್ಲಿ ಫೇಲ್ ಆಗಿದ್ದೆ ಹಿಂದಿಯಲ್ಲಿ. ಎವ್ರಿ ಮಂತ್ ಐ ಯೂಸ್ ಟು ಫೇಲ್, ಐ ವಾಸ್ ಕ್ರೈಯಿಂಗ್, ಅಳ್ತಾ ಇದ್ದೆ. ನಮ್ಮ ಅಣ್ಣಂದ್ರು ಬಂದರು, ಅಣ್ಣಂದ್ರಂದ್ರೆ ನನ್ನ ಜೊತೆಗೆ ಹುಟ್ಟಿದವರಲ್ಲ, 4 ವರ್ಷ ಫೇಲ್ ಆಗಿ ಆ ಕ್ಲಾಸಲ್ಲೇ ಇದ್ದವ್ರು ಇದ್ರು ಕೆಲ. ಅಂದರೆ ಅವ್ರು ಹೇಗಪ್ಪ ಅಂದರೆ, ಹೋಗೋರಿಗೆ ತಮ್ಮ, ಬರೋರಿಗೆ ಅಣ್ಣ, ಯಂಗರ್ ಅಂಡ್ ಯಂಗ್ ಎಲ್ಡರ್ ಬ್ರದರ್ಸ್. ಅವರು ಯಾಕೆ ಅಳ್ತಿದ್ಯಾ, ವೈ ಕ್ರೈಯಿಂಗ್ ಅಂದರು. ಐ ಫೇಲ್ಡ್ ಇನ್ ಹಿಂದಿ. ಯಾ ಯಾರಾದರೂ ಹಿಂದಿ ಫೇಲ್ ಆಗ್ತಾರಾ? ಸಚ್ ಎ ಈಸಿ ಲ್ಯಾಂಗ್ವೇಜ್, ನಂಗೆ ಬರಲ್ಲ. ಹೇ ಟೆಕ್ನಿಕ್ ಅಮ್ಮ ಮುಖ್ಯ ಅಂದರು. ಗಂಡು ಮಕ್ಕಳಿಗೆ ಟೆಕ್ನಿಕ್ ಮಾತ್ರ ಚೆನ್ನಾಗಿ ಒಲ್ದಿರುತ್ತೆ ರೀ. ನಾವು ಹುಡುಗಿಯರು ನೋಡಿ ಕುಡುಂಬ್ತೀವಿ, ಓದಿ ಓದಿ ಓದಿ ಓದಿ ಸುಸ್ತಾಗ್ಬಿಡ್ತೀವಿ, ಅವರು ಟೆಕ್ನಿಕ್ಕಿಂದ ಪಾಸ್ ಆಗ್ತಾರೆ. ಆದರೂ SLC PUC ಮೆಡಿಕಲ್ಲು ಇಂಜಿನಿಯರಿಂಗ್ ಯಾವುದೇ ತಗೊಳ್ಳಿ, ಹೆಣ್ಣು ಮಕ್ಕಳದೇ ಮೇಲುಗೈ, ನಾವು ಯಾವತ್ತೂ ರಿಸಲ್ಟನ್ನು ಬಿಟ್ಕೊಟ್ಟಿಲ್ಲ. ನಾ ಹಂಗಂದಾಗ ಹುಡುಗರು ಹೇಳ್ತಾರೆ, ಮೇಡಮ್ ಅವ್ರು ಅಳ್ತಾರಂತ ನಾವೇ ಬಿಟ್ಟು ಕೊಟ್ಬಿಡ್ತೀವಿ ರೀ, ಪಾಪ ರೀ, ಹೆಣ್ಮಕ್ಳ ಹತ್ರ ನಮ್ಮ ಕೈಯಾಗ ನೋಡೋಕ್ಕಾಗವಲ್ದು. ಸೊ ಇಲ್ಲಿ ಹುಡುಗರು ನಂಗೆ ಅವನ ಟೆಕ್ನಿಕ್ ಹೇಳ್ಕೊಟ್ರು, ಏನಪ್ಪ ಅಂದ್ರೆ ಕ್ವಶನ್ ಇಲ್ಲಿಂದ ಓದ್ತಿಯಲ್ಲ ಅದನ್ನ ಉಲ್ಟಾ ಮಾಡಿ ಬರೀ ಅಂದರು. ದಟ್ ವಾಸ್ ಎ ಟೆಕ್ನಿಕ್. ಎನಿವೇಸ್ ನಾನು ಫೇಲ್ ಕ್ಯಾಂಡಿಡೇಟ್ ಅಲ್ಲ, ಐ ಜಸ್ಟ್ ಟ್ರೈಡ್. ये क्या बोलती है बर दे है बोलती है क्या एंड आई पास्ड इट वर्क्ड ಈ ಫ್ರೆಂಡ್ಸ್ ಎಲ್ಲ ನಾವು ಮುಂಬೈಯಲ್ಲಿ ಸೇರಿದ್ವಿ ರೀಸೆಂಟ್ಲಿ ವಿ ಮೆಟ್ ಅಟ್ ಮುಂಬೈ ಆ್ಯಂಡ್ ಇವ ಅವತ್ತಿನ ನನ್ನ ಫ್ರೆಂಡ್ಸ್ ಇವತ್ತು ಯು ಎಸ್ ನಲ್ಲಿ ಯು ಕೆಯಲ್ಲಿ ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ನನ್ನ ಕಾಲೆಳಿತಾ ಇದ್ರು ಓ ನೀ ಭಾಳ ದೊಡ್ಡ ಸೆಲೆಬ್ರಿಟಿ ಏನ ಈಗ ಕರ್ನಾಟಕದಲ್ಲಿ ನಿನಗೆ ಅಷ್ಟೊಂದು ಅಭಿಮಾನಿಗಳ ನಿನ್ನ ಹಿಂದಿನ ನಾಲೆಡ್ಜ್ ನಮಗೆ ಗೊತ್ತಿಲ್ವಾ ಅಂದರು ನಾ ಹೇಳ್ದೆ ನಾ ಈಗಲೂ ಹಂಗಾದೀನಿ ಅಂದೆ ನಾ ಏನು ಚೇಂಜ್ ಆಗಿಲ್ಲ ಯಾಕಂದ್ರೆ ನಾವು ಹೋಟೆಲ್ಗೆ ಹೋದಾಗ ನಾ ನೋಡಿನ್ರಿ ನಾವು ಡಬಾಗೆ ಹೋಗ್ತಿದ್ವಿ ಡಬಾಗೆ ಹೋದರೆ ನನಗೆ ಈ ಹಾಳು ನಂಬರ್ ಏಕದೋ ತಿಂಚಾರು ದಸ್ವರೆಗೂ ಬರ್ತಾವ್ರಿ ಮುಂದಕ್ಕೆ ಬರಂಗಿಲ್ಲ ನಾವು 6 ಮಂದಿ ಹೋಗೀವ್ರಿ 12 ರೊಟ್ಟಿ ಆರ್ಡರ್ ಮಾಡಂದ್ರೆ ಅವರು ನಾ ಏನನ್ಬೇಕು ಭಯ್ಯ ಏಕದೋ ರೋಟಿ ಇದೇನಾ ಅಂದೆ ನೀವು ನಕ್ರಿ ನಂದು ಒಂದೇ ಆರ್ಗ್ಯುಮೆಂಟು ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ರಿ ಗಾಡಿ ನಂಬರ್ 1 0 3 ಪ್ಲಾಟ್ಫಾರ್ಮ್ ನಂಬರ್ 4 ಮೇ 6 ಹೇ ಅವ್ರು ಹೇಳಲ್ಲನ್ರಿ ಮತ್ತೆ ಅದು ಸರಿ ಆದ್ರೆ ನನ್ನ ಹೆಂಗ್ ತಪ್ಪಾಗ್ತಾವ ಅಂತ ಈಗ ಅರ್ಥ ಆಯ್ತಾ ದಡ್ರಿಗೆ ಧೈರ್ಯ ಜಾಸ್ತಿ ಇರ್ತೈತಿ ಬಹಳ ಬುದ್ಧಿವಂತರಿಗೆ ಮಾರ್ಕ್ಸ್ ಇರ್ತಾವ ಮೀಟ್ರ್ ಇರಂಗಿಲ್ಲ ಮೀಟ್ರ್ ಅನ್ನಿದ್ರೆ ನಮ್ ಕಡೆ ಇರ್ತಾವ ಯಾಕಂದ್ರೆ 35 ಅದಕ್ಕಿಂತ ಕಡಿಮೆ ಆಗೋ ಚಾನ್ಸ್ ಇಲ್ಲ ಹೆಚ್ಚಾಗೋಕೆ ಆಗೋ ಸಾಧ್ಯನೇ ಇಲ್ಲ ಆದರೂ ಆಗ್ಯಾವ್ರಿ ಆಶಾ ಮೇಡಮ್ ನನಗೆ ಇಂಗ್ಲೀಷ್ದಾಗ ಒಂದ್ಸಲ 87 ಬಂತ್ರಿ ನಮ್ಮ ಅಪ್ಪ ಶುರು ಮಾಡ್ದ ಮಗಳೇ ಈ ಪೇಪರ್ ರಿವ್ಯಾಲ್ಯೂಯೇಷನ್ಗೆ ಹಾಕೋಣ ಏಯ್ ಅಪ್ಪ 87 ನಮ್ಮ ವಂಶದಲ್ಲೇ ಯಾರಿಗೂ ಬಂದಿದ್ದಿಲ್ಲ ಅದಕ್ಕೆ ನನಗೂ ಆಶ್ಚರ್ಯ ಯಾವ ಬಡ್ಡಿ ಮಗ ನಿನಗೆ 87 ಕೊಟ್ಟಾನ ಅಂತಾರೆ ನಮ್ಮ ಅಪ್ಪ ಅಂದ್ರೆ ನಮ್ದೆಲ್ಲ ಸಿಂಗಲ್ ಡಿಜಿಟ್ ಇದ್ವು ರೀ 1 0 ಹಂಗೆ ಇದ್ದ ನಮ್ಮದು ಸೊ ಈ ಫ್ರೆಂಡ್ಸು ನಾನು ಅವ್ರ ಜೋಡಿ ಮುಂಬೈಯಲ್ಲಿ ಶಾಪಿಂಗ್ ಹೋದೆ ರೀ ಹೆಣ್ಮಕ್ಳು ಬಾರ್ಗೇನ್ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಹೋದಿಲ್ರಿ ಮಾಡದೆ ಹೋದ್ರೆ ನಮಗೆ ಖುಷಿ ಸಿಗಂಗಿಲ್ಲ ಏನೋ ಒಂದು ಮಜಾ ಅದು ನಾನು ಬಾರ್ಗೇನ್ ಮಾಡಕ್ಕೆ ನಿಂತೆ ಮತ್ತು ಇವ್ರ ಎದುರಿಗೆ ತೋರಿಸ್ಬೇಕಿತ್ತಲ್ಲ ಐ ಕ್ಯಾನ್ ಸ್ಪೀಕ್ ಹಿಂದಿ ಅಂತ ಬಿಕಾಸ್ ನೌ ಎ ಡೇಸ್ ಐ ವಾಚ್ ಹಿಂದಿ ಚಾನಲ್ ಆಲ್ಸೋ ನಾನು ಸೊ ಐ ಏ ಭಯ್ಯ ಈ ಭಯ್ಯ ಅನ್ನೋದು ಮಾತ್ರ ನಾವು ಚಲೋ ಕಲ್ತೀರಿ ಯಾಕಂದ್ರೆ ಪ್ರೀತಿಗಲ್ರಿ ಆ ಪಾನಿಪುರಿ ಅವನ್ನ ಪ್ಲೀಸ್ ಮಾಡೋಕ್ಕೆ ಆ ಪಾನಿಪುರಿ ಅವನ್ನ ಭಯ್ಯ ಅಂತೀವಿ ನೋಡ್ರಿ ತೋಡ ಜಾದಾ ಪಾನಿ ಅವ್ನು ನೋಡ್ರಿ ನಾವು ಹೆಣ್ಮಕ್ಳದ್ದು ಒಂದು ಶೋಕಿ ನೀವು ಗಮನಿಸ್ರಿ ಎಲ್ಲಾದರೂ ಈ ಥರ ಪಾರ್ಟಿಗೆ ಬರ್ರಿ ಏನಾದರೂ ಕೊಟ್ಟರೆ ನಾವು ತಿನ್ನೋದೇ ಮಂದಿಗೆ ಗೊತ್ತಾಗವಲ್ದು ಅದು ಹೈಟೆಕ್ನವ್ರು ಇಷ್ಟ ಚಾ ಕುಡಿತಾರ ಶಬ್ದ ಬರಂಗಿಲ್ಲ ಆದರೂ ಸ್ವಲ್ಪ ಸೌಂಡ್ ಮಾಡಿ ಕುಡಿಯೋರು ನಮ್ಮ ಉತ್ತರ ಕರ್ನಾಟಕದವ್ರು ಹಿಂಗಂದ್ರೆ ಅಟ್ಲೀಸ್ಟ್ ಇಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ದಾಗ ಕೇಳ್ಬೇಕದು ಅನ್ಬೇಕು ಮತ್ತು ತಿಂದರೂ ಅಷ್ಟೆ ಕರುಮ್ ಕುರುಮ್ ಹಂಗೆಲ್ಲ ಬರ್ಬೇಕು ಶಬ್ದ ಈ ಹುಡುಗಿಯರು ಹಂಗೆ ಮಾಡಂಗಿಲ್ಲ ಈ ದನಗಳು ಮೇವು ತಿಂತಾವಲ್ರಿ ಹಿಂಗೆ ನಮ್ಮ ಬಾಯಿ ಎಷ್ಟು ದೊಡ್ಡದತ್ ಗೊತ್ತಾಗ್ಬೇಕಾದ್ರೆ ಪಾನಿಪುರಿ ಅವನದ ಕಡೆನ ಗೊತ್ತಾಗ್ತದೆ ಪಾನಿ ಯಾಕೆ ಆ ಕೃಷ್ಣ ಬಾಯಿ ತೆಗೆದು ತೋರಿಸಿದ್ನಂತಲ್ರಿ ಅಂಥವು 5-6 ಜಗತ್ತಿರ್ತಾವು ನಮ್ಮ ಬಾಯಾಗೆ ನಿಮಗೆ ಗೊತ್ತಿರುತ್ತೆ ಡೆಂಟಿಸ್ಟ್ಗಳಿಗೆ ಯಾಕಂದ್ರೆ ಪುಣ್ಯಾತಿಗಿತ್ತೀರ ನೀವು ಎಲ್ಲರ ಬಾಯಿ ತೆಗೆದು ಪ್ರಪಂಚ ನೋಡ್ತೀರ್ರಿ ಮತ್ತು ನಿಮಗೆ ನಮ್ಮ ಯೋಗ್ಯತೆ ನೋಡಿದ ಕೂಡಲೇ ಗೊತ್ತಾಗತ್ತೆ ಕೆಲವ್ರು ನೋಡ್ರಿ ನಗ್ಗ ಕೂಡಲೇ ಕೆಲವು ಚಿನ್ನದ್ದು ಕೆಲವು ಸಿಲ್ವರ್ದು ಕೆಲವು ಕಬ್ಬಣದ್ದು ಪಳ್ಳ ಅಂತವ ಎಲ್ಲ ಹಾಕೊಂಡಿರ್ತಾರಲ್ಲ ಗೊತ್ತಾಗತ್ತದು ನನ್ನ ಹಲ್ಲು ನೋವು ಬಂದಾಗ ನನಗೆ ಐ ಸ್ಟಿಲ್ ರಿಮೆಂಬರ್ ಡಾಕ್ಟರ್ ರಮೇಶ್ ಅನ್ನವ್ರ ಹತ್ರ ಹೋಗಿದ್ದೆ ಬೆಂಗಳೂರಿನಲ್ಲಿ ಆ ಮನುಷ್ಯನಿಗೆ ಏನೋ ಆನಂದ ರೀ ಮೈಸೂರು ಪಾಕ್ ತಂದು ಎಲ್ಲರಿಗೂ ಹಂಚ್ದ ನಾ ಕೇಳಿದೆ ಏನು ಸರ್ ಇವತ್ತು ಬರ್ತಡೆ ನಾನು ಇಲ್ಲ ಎಲ್ಲಾರನ್ನ ಕೈ ಹೊಡಿತಿರಲ್ಲ ಸುಧಾವರ್ಗುರು ನಿಮ್ಮ ಹಲ್ಲು ಕೀಳೋ ಚಾನ್ಸ್ ಸಿಕ್ಕ ಅಂತ ಸ್ವೀಟ್ ಹಂಚಕತ್ತೀನಿ ಅಂತ ಏನು ಆನಂದ ಪುಣ್ಯಾತ್ಮಂಗೆ ನನ್ನ ಗಂಡ ಕೇಳ್ತಿದ್ದ ಸರ್ ಇವಳು ಉಳಿದಿದ್ದ ಕಲ್ಲು ಯಾವಾಗ ತೆಗಿತೀರಿ ಹೇಳ್ರಿ ನಾ ಹೇಳ್ದೆ ಹಲ್ಲು ಎಷ್ಟಾರ ಕಿತ್ಕೊಳ್ರಿ ನಮ್ಮ ಆಯುಧ ನಾಲ್ಗೆ ನಾವು ಆಯುಧ ಪೂಜೆ ಬಂದ್ರೆ ಅರಿಶಿನ ಕುಂಕುಮ ಗಾಡಿಗೆ ಹಚ್ಚಂಗಿಲ್ಲ ಚಾಕು ಚೂರಿಗೆ ಹಚ್ಚಂಗಿಲ್ಲ ನನ್ನ ನಾಲ್ಗೆಗೆ ಹಚ್ಕೊತೀನ್ರಿ ಅಂದೆ ಯಾಕಂದ್ರ ನಾಯಿ ಸಾಕರ್ ಮನೆ ಕಾಯುತ್ತ ನಾಲ್ಗೆ ಸಾಕರ್ ಮನೆತನ ಕಾಯುತ್ತೆ ಅಂತ ನಂಬಿರೋಳ್ ನಾನು ಹಂಗಾಗಿ ನಮ್ಮ ನಾಲ್ಗೆ ಸಂಭಾಳಿಸ್ಕೋಬೇಕು
1: ಇದುವರೆಗೂ ಕೇಳಿದ್ರಿ ಹಾಸ್ಯ ಹೊನಲು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಖ್ಯಾತ ಹಾಸ್ಯ ಮಾತುಗಾರತಿ ಶ್ರೀಮತಿ ಸುಧಾ ಬರ್ಗೂರವರು ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಇದು KLE ಕನಸು ನಮಸ್ಕಾರ
2: ಆ आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಸಖತ್ ಭೇಟ್ದ ಕೇಳಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಣಿ ಎಂಆರ್ಸಿ ಬೆಳಗಾವಿ ಇಎನ್ಟಿ ವಿಭಾಗ ಓಬಿಡಿ ನಂಬರ್ 16 ಐತೆ. ಆಜಸ್ ನೋಂದಣಿ ಕರ, ಮೋಫತ್ ತಪಾಸಣೆಗೆ ಸಂಧಿ ಮಿಳವಾ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

देवा कीर्ती तुझी भारी डंका तुझा ऐकून का।

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತದೆ ಕಾಲ್ಗೆಜ್ಜೆ ಮಹೋತ್ಸವ, ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಪ್ರತಿಯೊಂದು ಹೆಜ್ಜೆಯೂ ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮೇಣುಧ್ವನಿ 90.4 FM. ಇದು KLE ಕನಸು, ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ನಾನು ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದಷ್ಟು ಆಚರಣೆಗಳು, ಕೆಲವೊಂದಷ್ಟು ಪದ್ಧತಿಗಳು, ಕೆಲವೊಂದಷ್ಟು ನಂಬಿಕೆಗಳು, ಅವುಗಳ ಹಿಂದಿರುವ ವಿಜ್ಞಾನದ ಬಗ್ಗೆ, ವೈಜ್ಞಾನಿಕ ಕಾರಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಹಣೆಯ ಮೇಲೆ ಕುಂಕುಮ ಹಚ್ಕೊಳ್ಳೋದ್ರ ಬಗ್ಗೆ. ಮಾತನ್ನ ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಕುಂಕುಮದ ಬಗ್ಗೆ. ಸಿಂಧೂರಂ ಸೌಂದರ್ಯ ಸಾಧನಂ, ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಹಚ್ಕೊಳ್ಳೋದು, ಗಂಡು ಮಕ್ಕಳು ತಿಲಕ ಇಟ್ಕೊಳ್ಳೋದು, ಇದು ಸಂಪ್ರದಾಯ ಮಾತ್ರವಲ್ಲ, ಇದರ ಹಿಂದೆ ಕೂಡ ಕೆಲವೊಂದು ಲಾಭಗಳಿವೆ. ಏನು ಅಂತ ಹೇಳ್ತೀನಿ ವಾಪಸ್ ಬಂದ ಮೇಲೆ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು ಕೆ

ನಾವು ಏನ್ ಈ ಕುಂಕುಮನ ಹಣೆಯ ಮೇಲೆ ಎರಡು ಹುಬ್ಬುಗಳ ನಡುವೆ ಹಚ್ಕೊಳ್ತೀವಲ್ವಾ, ಹೀಗೆ ಹಚ್ಕೊಳ್ಳುವಾಗ ಆ ಭಾಗವನ್ನ ಒತ್ತೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನಮ್ಮ ದೇಹದಿಂದ ಶಕ್ತಿ ಪೋಲಾಗೋದು ನಿಂತು ಏಕಾಗ್ರತೆ ಹೆಚ್ಚಾಗುತ್ತೆ. ಅದಕ್ಕಾಗಿನೇ ನಮ್ಮ ಹಿರಿಯರು ಕುಂಕುಮ ಹಚ್ಚೋ ಪದ್ಧತಿನ, ತಿಲ್ಕ ಇಡೋ ಪದ್ಧತಿನ ಜಾರಿಗೆ ತಂದ್ರು ಅನ್ಸುತ್ತೆ. ಈಗ ಕೇಳಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಜನಪದ ಗೀತೆಯನ್ನು.

ಅಮೆರಿಕನ ಪಾಲ್ಸೋಕ್ಕಿಂತ ಮುಂಚೆ ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನ ಅವಲೋಕಿಸಿ ಒಳ್ಳೆಯದೆನಿಸಿದ್ರೆ ಒಳ್ಳೆಯ ಅಂಶವನ್ನ ಅಳವಡಿಸಿಕೊಳ್ಳೋಣ, ಕೆಟ್ಟ ಪರಿಣಾಮ ಬೀರುವ ಮೌಢ್ಯದ ಮೂಢನಂಬಿಕೆಗಳನ್ನ ದೂರವಾಗಿಸೋಣ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ವೇಣುಧ್ವನಿ. ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು. ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ, ಯಾಕಂದರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಗ್ತದೆ, ಅಂದರೆ ಮಿತ್ಸ್ ಆ್ಯಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ, ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ, ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರ ಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆನ ಹಾಕಬಾರ್ದು, ಅದು ತುಂಬ ಅಗತ್ಯ. ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಷನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದು ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ನೇ ಆಗಲಿ ಫಿಸಿಷಿಯನ್ಸ್ಗೆ ಆಗಲಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇ ಯಾವಾಗಲಾದರೂ ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 ಎಪಿಸೋಡ್ಸ್ ಆಫ್ ಅನ್ಪ್ರೊವೋಕ್ಡ್ ಸೀಜರ್ಸ್. ಅನ್ಪ್ರೊವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ, ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು ಅದರದೇ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್, ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಅದು ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲು ಆದರೂ ಅದು ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದನೇ ಸಾಧ್ಯ, ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನ ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನೂ ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡೋದು ಬಹಳ ಮುಖ್ಯ. ಆದರೆ ಈಗ ಕೈ ಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು, ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈ ಕಾಲು ಅದಿರುತ್ತೆ, ಬಾಯಿಂದ ಜೊಲ್ಲು ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲಿಗೆ ಕಚ್ಕೋಬಹುದು, ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳ್ಬೋದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇನೆ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನು ನಾವು ಗುರುತಿಡಿದು ಅದನ್ನು ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಏನೋ ಕಾರಣವಿಲ್ಲದೇ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಸೊ ಇಟ್ಸ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನೋ ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರ್ ಅರೆಸ್ಟ್, ದಟ್ ಈಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಆದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನೂ ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೋಟೆಲ್ ಏನೋ ತೊಳಸ್ತಾ ಥರ ಆಗುತ್ತೆ, ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾನೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿದಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 years old ಆರ್ 11 years old, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್. ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದ್ಯಾಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರಲಿ, ಬ್ರೈನ್ ಸ್ಟ್ರಕ್ಚರಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು, ಅದು ತುಂಬ ಅಗತ್ಯ. ಈಗಾದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಈಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
2: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ, ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
1: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ

0: ಓ ಟೈಮಲ್ಲಿ ಅದು ಕೈಯು ಕಾಲು ಅದರೂ ಒಂದು ಆ ಒಂದು ಶಕ್ತಿ ಇದೆಯಲ್ಲ ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟ್ಗೆ ನಾವು ಅಗೇನ್ಸ್ಟ್ ಆಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ ಅದು ಚಾಬಿ ಕೊಡೋದಾಗಲಿ ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ, ನಾವು ಅದನ್ನು ಫ್ರೀಡಮಾಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈ ಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ಲದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನು ಮಾಡೋಕ್ಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 minutes ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವ್ನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದು ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸಬೇಕಾಗುತ್ತೆ. ಅದು ತಿಳ್ಕೋಬೇಕಾಗಿರೋ ಒಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟಿಗೆ ತುಂಬ ಮುಖ್ಯವಾದದ್ದು ಗಾಳಿ, ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವರು ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳೇನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರಿಗೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್, ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕಾಗೋ ಒಂದು ಸಿಚುವೇಷನ್ಸ್ ಇರುತ್ತೆ, ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೆ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಲ್ಲಿ ಅನ್ನೋದು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
1: ಇಷ್ಟು ವಿವರವಾಗಿ ಹೇಳಿದ್ರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದರೆ ಯಾವತ್ತೂ ಯಾರಿಗಾದರೂ ಫಿಟ್ಸ್ ಅನ್ನೋದು ಬಂದರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟೇ, ಎಲ್ಲರೂ ಹಿಡಿತಾರೆ, ಗಮನ ಕೊಡ್ತಾರೆ. ಆ್ಯಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡಿಂದ ಮಾಡೋದು ಬಿಟ್ಟು ಅವ್ರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಬಿಡಬೇಕು, ಈಸ್ ಆಗಬೇಕು. ಆ್ಯಂಡ್ ಭಾಳ ಮುಖ್ಯವಾದ ಪಾಯಿಂಟ್ ಏನಂದರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ, ಅದು ನಿಲ್ಲಿಲ್ಲ ಅಂದರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಭಾಳ ಒಳ್ಳೆಯದಾಗಿ ಹೇಳಿದ್ರಿ.

ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 0831-247-377.
1: ಕಾರ್ಯಕ್ರಮದಲ್ಲಿ ಮುರುಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಅಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40%, ಒಂದು 30-40% ಪೇಷಂಟ್ಸ್ಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮೂರ್ಛೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅನ್ನೋದ್ರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವ್ರ ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವರು ಟ್ರೈ ಮಾಡಿರಬೇಕು. 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಾದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸ್ ಅಂತ ಹೇಳಿದ್ದೆ. ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸೋ ಅಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸ ಆಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ಹೇಳಿದ್ದೆ, ಈಗ ಚಿಕ್ಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ಆದಮೇಲೆ ಮಾಡೋಗಿದ್ದರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಯಲ್ಲ, ಒಂದು ಆಪರ್ಚುನಿಟಿ, ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್. ಅವ್ರ ಫೆಲೋಶಿಪ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ, ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫಾಗಿ ಬ್ರೈನ್ ಸರ್ಜರಿ ಮಾಡಿ ಅವರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲಾಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ದರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ 6 monthly once ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ಥರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಆ್ಯಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ, ಇದು ನನ್ನ ಪ್ರಶ್ನೆಯಾಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದರೆ ಕ್ಯೂರ್ ಇದೆಯಾ, ಗುಣಪಡಿಸಬಹುದಾ? ಅದನ್ನು ನೀವೇ ಹೇಳಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಆ್ಯಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗೋದಿಲ್ಲ, ಇದು ಅದು ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನು ತಿಳಿಸೋದಕ್ಕೆ ಧನ್ಯವಾದ ಅಂತ ತಿಳಿಸ್ತೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಈಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲಾಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ. ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ, ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಷನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್, ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಬಹಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಷನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಷನ್. ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ದರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲಾಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದ್ಯಾಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆಮ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಷನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರೂ ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗೋರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರನ ಮಿಸ್ ಮಾಡಬಾರ್ದು. ರೆಗ್ಯುಲರಾಗಿ ಫುಡ್ ತೊಗೋಬೇಕಾಗುತ್ತೆ. ಅಂದರೆ ಎವ್ರಿ ಮೀಲ್, ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತೊಗೋಬೇಕಾಗುತ್ತೆ. ಫುಡ್ ತೊಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿತ್ಡ್ರಾವಲ್ ಸೀಜರ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಬಂದುಬಿಡುತ್ತೆ ಒಂದು ಮಾತ್ರೆ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಮಿನಿಮಮ್ 7 to 8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್ ಮಾಡಿ ಕೆಲವರು ರಾತ್ರಿಯಾಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ ಒಂದು ಟಿ ವಿ ನೋಡೋದಾಗಲಿ ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನ್ದ ಕೂಡ ಸೀಜರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ ಡ್ರಿಂಕ್ಸ್ ಮಾಡೋ ಹಂಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳೋಂಗಿದ್ರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಆಲ್ಕೋಹಾಲ್ ಇಂಟೇಕ್ಸ್ ಕೂಡ ಜೊತೆಗೆ ಶುರುವಾಗಿರುತ್ತೆ. ಆ ಒಂದು ಅಭ್ಯಾಸ ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರ ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದೀರ ಪ್ರಿಕಾಷನ್ಸ್ ಏನಿದೆ. ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದ್ರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು. ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ॲलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोअर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ಪ್ರತಿಯೊಂದು ಹೆಜ್ಜೆಯೂ ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೊಸತನದ ಚಿಂತನೆ, ಪರಿಶ್ರಮ ಹಾಗೂ ಸಂಶೋಧನೆಯ ಮೂಲಕ ಚಿಗಳಿಗೆ ಹೊಸ ಗುರುತು ತಂದಿರುವಂತಹ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ಹಿಡಿದು ಭಾರತದ ಮೊದಲ ಪ್ರೊಸೆಸ್ ಪೇಟೆಂಟ್ ಪಡೆದಂತಹ ಇಂಬ್ಲಿ ಕ್ಯಾಂಡಿಯವರೆಗೆ ಅವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್.
1: ನನ್ನ ಹೆಸರು ಗಿರೀಶ್ ಮಾದೇವ ಪಾಲಸ್ಕಿ ಅಂತ. ನಾವು ಇರೋದು ಬೆಳಗಾವ್ ಜಿಲ್ಲೆ ಬೈಲಹೊಂಗದಲ್ಲಿ. ನನ್ನ ಬಾಲ್ಯ ನನ್ನ ಮೊದಲನೇ ತರಗತಿಯಿಂದ PUC ವರೆಗೆ ಆಗಿರೋದು ಬೈಲಹೊಂಗಲ್ನಲ್ಲಿ. ನಾವು ಕಲಿತಿರೋದು ಕನ್ನಡ ಮೀಡಿಯಂನಲ್ಲಿ. ನನ್ನ ಇಂಜಿನಿಯರಿಂಗ್ ಆಗಿರೋದು ಬಸವೇಶ್ವರ ಇಂಗ್ಲೀಷ್ ಕಾಲೇಜ್ ಬಾಗಲಕೋಟೆನಲ್ಲಿ. ಸೊ ನಮ್ಮ ಬಾಲ್ಯವೆಲ್ಲ ನಿಮಗೆ ತಿಳಿದಿರೋ ಹಾಗೆ ಬೈಲಹೊಂಗಲದಂಥ ಊರಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕನ್ನಡ ಶಾಲೆಯಲ್ಲಿ ಎಲ್ಲರೂ ನೀವೇನು ನಿಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದ್ರ ಆ ಥರ ಎಲ್ಲ ಆಟಗಳನ್ನೂ ಆಡಿದ್ದೇವೆ, ಗಿಡಗಳನ್ನೂ ಹತ್ತಿದ್ದೇವೆ, ಈ ಥರ ಎಲ್ಲ ಒಂದು ಎಂಜಾಯ್ ಮಾಡಿ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ. ಸೊ ಆ ಒಂದು ಬಾಲ್ಯದಲ್ಲಿ ನಾವು ಏನನ್ನ ಸವಿದಿದ್ದೇವಲ್ಲ, ಸೊ ಅಂಥ ಒಂದು ವಸ್ತುವನ್ನು ಒಂದು ನಾವೀಗ ಒಂದು ಜಾಗತಿಕ ಮಟ್ಟ ಅದಕ್ಕೆ ಒಯ್ಯಬೇಕಂತ ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ಸು ಆಗಿದ್ದೀವಿ. ಸೊ ಈ ಒಂದು ನಮ್ಮ ಯಶಸ್ಸಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಎಂಜಾಯ್ ಮಾಡಿದಂಥ ಬಾಲ್ಯ. ಯಾಕಪ್ಪ ಅಂತಂದ್ರೆ ಆವಾಗಿನ ಪಾಲಕರಾಯ್ತು, ಪೋಷಕರಾಯ್ತು, ಈಗಿನ ಪಾಲಕರು ಪೋಷಕರು ಹಾಗೆ ಅಷ್ಟೊಂದು ಓವರ್ ಥಿಂಕಿಂಗು ಅಷ್ಟು ಓವರ್ ಪ್ರೊಟೆಕ್ಟೆಡ್ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಪಾಲಕರು ಅಂತ, ನಮ್ಮ ಮಕ್ಕಳು ಬೆಳೀಲಿ, ಸೋಷಿಯಲ್ ಆಗಿ ಬೆಳೀಲಿ, ಇವರಿಗೆಲ್ಲ ನಾಲೆಜ್ ಬರಲಿ, ಇವ್ರ ಜೀವನ ನಡೆಸೋದು ಕಲೀಲಿ ಅಂತ ನಮ್ಮನ್ನೆಲ್ಲ ಸೊ ಫ್ರೀ ಹ್ಯಾಂಡ್ ಆಗಿ ಬಿಡ್ತಿದ್ರು. ಈಗ ಏನಾಗಿಬಿಟ್ಟಿದಂತ, ಈಗಿನ ಪಾಲಕರಿಗೆ ಅವ್ರ ಮಕ್ಕಳು ಹೆಂಗೆ ಬೆಳಿಬೇಕು ಅಂತ ಒಂದು ಬೌಂಡ್ರಿ ಹಾಕಿಬಿಡ್ತಾರೆ, ಆ ಬೌಂಡ್ರಿನಾಗೆ ಬೆಳಿಬೇಕು ಅವ್ರು. ಸೊ ಅಂಥ ಬೌಂಡ್ರೀಸ್ ನಮ್ಗೆ ಇರಕ್ಕಿಲ್ಲ. ಯಾವಾಗ ನೋಡ್ರಿ ನೀವು ಒಂದು ಜೀವನದಲ್ಲಿ ಒಂದು ಯಶಸ್ಸು ಸಾಧನೆ ಮಾಡಬೇಕಂತೂ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್ ಅಂತೀವಿ ನಾವು. ಅಂದ್ರೆ ನಿಮ್ಮ ಒಂದು ನಾಲ್ಕು ಗೆರೆಗಳ ಮಧ್ಯದಲ್ಲಿನ ಲೋಕವನ್ನು ಬಿಟ್ಟು ಬೇರೆ ಒಂದು ವಿಚಾರ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸೊ ಆ ಥರ ಒಂದು ನಮಗೆ ಬಾಲ್ಯವನ್ನು ನಮ್ಮ ಪಾಲಕರು ಕೊಟ್ಟಿದ್ದಾರೆ. ಸೊ ಈಗಿನ ಪಾಲಕರು ಆ ಬಾಲ್ಯವನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಮ್ಮ ಬಾಲ್ಯ ತುಂಬ ಅತ್ಯುತ್ತಮವಾಗಿತ್ತು. ಹಳ್ಳಿಗಳಲ್ಲಿ ನಾವು ಏನೇನು ನೋಡಬೇಕನ್ನೆಲ್ಲ ನೋಡಿದ್ದೇವೆ, ಏನೇನು ಮಾಡಬೇಕನ್ನೆಲ್ಲ ಮಾಡಿ ಕ್ಯಾಸ ನಮ್ಮ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೇವೆ. ಸೊ ನಾವು ಕನ್ನಡ ಶಾಲೆ ಅಂತಂದ್ರೆ ನೋಡ್ರಿ, ನೀವು ಕನ್ನಡ ಶಾಲೆಗೆ ಹೋದಾಗ ನೀವು ಶಾಲೆಯಾಗ ಹೆಂಗಿರ್ತಿದ್ರಿ, ಆವಾಗ ಎಷ್ಟು ನಿಮಗೆ ಕುಂದ್ರಾಕ ಜಾಗ ಇರ್ತಿತ್ತು, ಮಳೆಯಾಗ ಕುಂದಿರ್ತಿದ್ರಿ, ನೆಲದಾಗ ಕುಂದಿರ್ತಿದ್ರಿ, ಆಮ್ಯಾಗ ನೀವು ಎಂಥ ಅರಿವಿ ಹಾಕೊಂಡು ಹೋಗ್ತಿದ್ರಿ, ಅಂಥ ಅರಿವಿಯಾಗಿ ಈಗ ಮನೆ ಬಿಟ್ಟು ಹೊರಗೆ ಬರೋದಲ್ಲಿ ಹುಡುಗರು ಅಂಥ ಅರಿವಿ ಹಾಕೊಂಡು ಶಾಲೆಗೆ ಹೋಗ್ತಿದ್ವಿ. ಆಮ್ಯಾಗ ಆವಾಗ ನಮಗೆ ಶಿಕ್ಷಕರಾಯ್ತು, ಶಿಕ್ಷಕಿಯರು ಎಷ್ಟು ನಮಗೆ ಮೌಲ್ಯವನ್ನು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಸರ್ ರಸ್ತಾದಾಗ ಬರೋದನ್ನ ಹೋಗಿ ಅಡಿಕೊತಿದ್ವಿ ನಾವು ಎಲ್ಲರ, ಅವ್ರೇನು ಮಾಡ್ತಿರಿ ಕೇಳ್ಕರೆ ಅಷ್ಟು ಒಂದು ನಮಗೆ ಗೌರವ ಇತ್ತು. ಯಾಕಪ್ಪ ಅಂತ ನಮ್ಮ ಕಲ್ಚರ್ ಹಂಗಿತ್ತು ಅವಾಗ. ಈಗ ಹಂಗಾಗಲ್ಲ, ಈಗ ಮುಂದೆ ಇದ್ರಿಗೆ ಪ್ರಿನ್ಸಿಪಲ್ ಸರ್ ಬರ್ತಾನೆ, ಹುಡುಗರು ಹಂಗ ದಾಟಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಿನವ್ರಿಗೆ ಅದು ಒಂದು ಆ ಗೌರವ ಅನ್ನೋದಾತು ಇದು ಆ ಥರದಿಂದ ಕಂಟಿನ್ಯೂ ಆಗಿಲ್ಲ, ಸ್ವಲ್ಪ ಕಲ್ಚರಲ್ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನಿಸ್ತದೆ. ಸೊ ನನ್ನ ಬಾಲ್ಯ ನಾವು ಬೈಲಹೊಂಗಲದ ಭಾಳ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಲ್ಯದ ಸ್ನೇಹಿತರು ಈಗವರು ಬೈಲಹೊಂಗಲದಲ್ಲಿದ್ದಾರೆ. ನಿಮಗೊಂದು ಚಲೋ ವಿಷಯ ಹೇಳಬೇಕಂತಂದ್ರೆ, ಯಾವಾಗ ತನ್ನ ಆ ವ್ಯಕ್ತಿಯ ಜೊತೆಗೆ ಅವ್ರ ಬಾಲ್ಯದ ಸ್ನೇಹಿತರು ಇರ್ತಾರಲ್ಲ, ಅವಾಗ ಅವನ ಜೀವನ ಭಾಳ ಸುಖಮಯ ಆಗಿರ್ತದೆ. ಯಾಕಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಗೆ ಏನೇನು ಹಂಚ್ಕೋತೀರಿ, ಏನೇನು ಅನುಭವಿಸ್ತೀರಿ, ಅದನ್ನು ನೀವು ಯಾರೂ ಮುಂದೆ ಬಂದಂಥ ಸ್ನೇಹಿತರಿಂದಾಗಲಿ, ಮುಂದೆ ಬಂದಂಥ ನಿಮ್ಮ ಫ್ರೆಂಡ್ಸ್ನತ್ತು ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ನೋಡ್ಬೋದು, ನಿಮ್ಮನ್ನೊಮ್ಮೆ ನೀವು ಹೊಳ್ಳಿ ಮರಳಿ ನೋಡ್ಕೊರಿ, ಯಾವಾಗ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ, ನೀವು ಎಷ್ಟು ಖುಷಿಯಾಗಿರ್ತೀರಿ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನು ನಾವೆಲ್ಲ ಕಳೆದಿರೋದು ಬೈಲಹೊಂಗಲದಲ್ಲಿ.
0: ಸರ್, ಈಗ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ತಾವು ಬಂದದ್ದು, ಓದಿದ್ದು ಇಂಜಿನಿಯರ್, ತಮ್ಮ ಮನಸ್ಸು ಆಲುತ್ತೆ ಉದ್ಯಮದ ಕಡೆ, ಅದರಲ್ಲೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಮನಸ್ಸು ಆಲುತ್ತೆ, ಅದರ ಬಗ್ಗೆ ಮಾತಾಡೋದಾದ್ರೆ ಸರ್.
1: ನೋಡ್ರಿ, ನಾನು ಇಂಜಿನಿಯರಿಂಗ್ ಮುಗಿದುದು ನಂದು 2002 ಇಸ್ವಿಯಲ್ಲಿ. ಸೊ ನಾವು ಬೈಲಹೊಂಗಲದ ಊರಾಗ ಬೆಳೆದೇವಂತ ನನಗೆ ಕಲಿವಾಗ್ಯಾತು, ಶಾಲೆ ಕಲಿವಾಗತ್ತು, ಇಂಜಿನಿಯರಿಂಗ್ ಕಲಿವಾಗತ್ತು. ನಮಗೆ ಒಂದು ಏನಿತ್ತಪ್ಪ ಅಂತಂದ್ರೆ, ಅಲ್ಲಿಂಥ ಶಿಕ್ಷಕರಾಯ್ತು, ಪ್ರೊಫೆಸರ್ಸ್ ಆಯ್ತು, ಲೆಕ್ಚರರ್ ಆಯ್ತು, ನಮಗೆ ಎಷ್ಟಾಗತ್ತೆ ಅಷ್ಟು ನಮ್ಮ ಆಟಿಟ್ಯೂಡ್ ನೋಡಿ ನಮಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರು. ಸೊ ನಾವು ಕಲಿಯುವಾಗ ಏನು ಮಾಡಿದ್ರೆ, ನನಗೆ ಜಾಸ್ತಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸರ್ಗಳು ಹೇಳ್ತಿದ್ರು, ಪ್ರೊಫೆಸರ್ಸು ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಮಗೆ ಆವಾಗ ಕೂಡಿತ್ತು. ಆಮ್ಯಾಗ ನನಗೊಂದು ಏನಪ್ಪ ಅಂತ, ನಮಗೆ ಗೊತ್ತಿತ್ತು ನಾವು ಶಾಲೆಗೆ ಶಾನೆ ಇದೇವೆ, ಚಲೋ ಮಾರ್ಕ್ಸ್ ಓದ್ತೀವಿ ಅಂತೆಲ್ಲ ಗೊತ್ತಿತ್ತು. ನೀವು ನೋಡ್ರಿ, ಇಂಜಿನಿಯರಿಂಗ್ ಮುಗಿದು ಎಲ್ಲೇ ನೌಕರಿ ಹೋದ್ರೆ ನಿಮ್ಗೆ ಏನು ಮಾಡ್ತಾರೆ, ನೀವು ಏನು ನಿಮ್ಮಲ್ಲಿ ಏನದ, ನಿಮ್ಮ ಕೆಪಾಸಿಟಿ ಏನು, ನೀವು ಏನು ನಮ್ಗೆ ಎಕ್ಸಿಕ್ಯೂಟ್ ಮಾಡ್ತಾ ಅದ್ರ ಮೇಲೆ ಪಗಾರ ಕೊಡೋರು ಯಾರೇ ಆಗಲಿ. ಸೊ ನಾವು ಸ್ವಲ್ಪ ಶಾನೆ ಅದ ಅಂದ್ಮೇಲೆ ನಂದೇನು ವಿಚಾರ, ನಾವು ಏನೇ ಮಾಡಿ ನಮ್ಮ ಊರಾಗ ಮಾಡಬೇಕಲ್ಲ, ನಮ್ಮ ಊರ ಸ್ವಲ್ಪ ಏನು ಡೆವಲಪ್ ಮಾಡಬೇಕು, ನಮ್ಮ ಊರಲ್ಲಿ ಏನು ಹೊಸ ಉದ್ಯಮ, ಇಂಥದ್ದು ಆಸೆ ಇತ್ತು ನನಗೆ. ಸೊ ಅದಕ್ಕೇನಾಯಿತು, ನಾನು ಇಂಜಿನಿಯರಿಂಗ್ ಮುಗಿದ ಮ್ಯಾಗ ಒಂದು 3 ವರ್ಷ ಪುಣೆನಲ್ಲಿ ನಮ್ಮ ಕಸಿನ್ ಬ್ರದರ್ ಜೊತೆ ಒಂದು ಇಂಡಸ್ಟ್ರಿ ಇತ್ತು, ಅಲ್ಲಿ ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅಲ್ಲಿ ಹೋಗಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಾಲೆಜ್ ತೊಗೊಂಡು ಅಲ್ಲಿದ್ದಲ್ಲಿ ಅಂದ್ರೆ ನೀವೊಂದು ಪುನಾನಂತ ಊರಾಗ ನೀವು ಒಮ್ಮೆ ಲೈಫ್ ತೆಗಿಬೇಕಂದ್ರೆ ಅದೇ ಹೌ ಇಟ್ ಇಸ್ ಹೌ ಮೆಕ್ಯಾನಿಕಲ್ ಲೈಫ್ ದಟ್ ವಾಸ್, ಅದನ್ನೆಲ್ಲ ಅನುಭವಿಸಿದ್ದೀನಿ. ಸೊ ನಮ್ಮ ಬೈಲಹೊಂಗಲದಲ್ಲಿ ಉದ್ಯಮ ಹಾಕಬೇಕಂತೇನು ಮೊದಲಿಂದ ಇತ್ತಲ್ಲ, ಆ ಆಸೆಯನ್ನು ಸಾಕಾರಗೊಳಿಸ್ಲಿಕ್ಕೆ 2005 ಬೈಲಹೊಂಗಕ್ಕೆ ಬಂದೆ. ಸೊ ನನಗೆ ಮೊದಲಿಂದ ಒಂದು ಪೇಪರ್ ಬಗ್ಗೆ ಭಾಳ ಒಲವು, ಯಾಕಪ್ಪ ಅಂತಂದ್ರೆ ನಾನು ನೀವು ಸಾಯಂಕಾಲ 4-5 ಇದ್ದಾಗ ನಾನು ಗಾಳಿಪಟ ಮಾಡಿ ಒಂದು ಸ್ವಲ್ಪ ಮಾರಿದ್ನಿ ಒಂದು ಟೈಮ್ನಾಗ. ಆಮೇಲೆ ಏನಾಯ್ತು, ಪೇಪರ್ನಾಗ ಏನು ಮಾಡಬೇಕಪ್ಪ ಅಂದ್ರೆ ಅವಾಗ ಏನಿತ್ತು ರೀ, ಪರಿಸರದ ಬಗ್ಗೆ ಜಾಗೃತಿ ಆಯಿತು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಭಾಳ ಇತ್ತು. ಆಮೇಲೆ ನಾವು ಪೇಪರ್ನಾಗೆಲ್ಲ ನೋಡ್ತಿದ್ವಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾವ ಹಾವೆಲ್ಲ ನೋಡ್ತಿದ್ವಿ. ಸೊ ಇದಕ್ಕೇನರ ಒಂದು ಮಾಡಬೇಕಲ್ಲ ಅಂದಾಗ ನನಗೆ ಅವಾಗ ತಲೆಗೆ ಬಂತು, ಹೈ ಕಾಂಟ್ ಗೋ ಫಾರ್ ದ ಪೇಪರ್ ಕ್ಯಾರಿ ಬ್ಯಾಗ್, ಸ್ಯಾಕ್ ಮಾಡಬಾರ್ದು. ಸೊ 2005 ಬೈಲಹೊಂಗಲದಂಥ ಊರಾಗ ನಾವು ಪೇಪರ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಅಂದ್ರೆ ಅವಾಗ ಎಲ್ಲರಿ ಬೈಲಹೊಂಗಲ್ಗೆ ಎಲ್ಲಿ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಪೇಪರ್ ಕ್ಯಾರಿ ಬ್ಯಾಗ್ ಗೊತ್ತಿತ್ತು, ಇಟ್ಸ್ ಟೋಟಲ್ ಅನ್ನೋನ್ ಫೀಲ್ಡ್ ಅವಾಗ. ಸೊ ಏನು ಮಾಡಿದ್ವಿ, ಆಗ ಒಂದು 1-2 ಭಾಳ ರಿಸರ್ಚ್ ಮಾಡಿದೆಲ್ಲ, ಬೆಂಗಳೂರು ಕೊಯಮತ್ತೂರು ಈ ಥರ ಎಲ್ಲ ಅಡ್ಡಾಡಿ ಸ್ವಲ್ಪ ನಾಲೆಜ್ ಕಲೆಕ್ಟ್ ಮಾಡಿ 2006 ಒಂದು ನಾವೊಂದು ಫಸ್ಟ್. ಇನ್ನೂವರೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮಂಥ ಪೇಪರ್ ಕ್ಯಾರಿ ಬ್ಯಾಗ್ ಯೂನಿಟ್ ಇನ್ನೂವರೆಗೆ ಇಲ್ಲ. ಯಾಕಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್. ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಏನಾಗುತ್ತೆ, ಬಾಟಮ್ ಸ್ಕ್ವೇರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಆಗಿ ನಾನು ಸ್ವಂತ ಡೆವಲಪ್ ಮಾಡಿದೆ. ಯಾಕಂದ್ರೆ 2005 ಎಲ್ಲಿ ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಒಂದೂ ರೇಕಲ್ಲ, ಈಗೇನು ಒಂದು 2-3 ಆಗಿದಾವೆ ಅಷ್ಟೇ. ಬರೀ ನಾವು ಬೈಲಹೊಂಗಲದಂತ ಊರಾಗ ಮಾಡೋದ ಟೆಕ್ನಿಕಲ್ ಸಪೋರ್ಟ್ ಬೇಕಲ್ಲ. ನಾನು ಪುಣೆನಲ್ಲಿ ಇದ್ದಂತ ನನಗೆ ಗೊತ್ತಿತ್ತು, ಮಷಿನ್ ನಾಲೆಜ್ ಇತ್ತು, ಐ ಯೂಸ್ ಟು ಮ್ಯಾನುಫ್ಯಾಕ್ಚರ್ ಮಷಿನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸಾ ಒಂದು ಇದನ್ನ ಇಟ್ಕೊಂಡು ನಾನು ಸ್ವಂತ ಒಂದಿಟ್ಟು ಮಷಿನ್ ಮಾಡಿ ಅವನು ಡೆವಲಪ್ ಮಾಡ್ಕೊಂಡು ಸೆಮಿ ಆಟೋಮೆಟಿಕ್ ಪ್ರೊಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಅದನ್ನು ಡೆವಲಪ್ ಮಾಡಿದ ಮ್ಯಾಗ ನಾವು ಪೇಪರ್ ಕ್ಯಾರಿ ಬ್ಯಾಗ್ ಅಲ್ಲಿ ನೋಡಿದ್ರೆ ಯೂಸ್ ಮಾಡೋದು ದೊಡ್ಡ ದೊಡ್ಡ ಸಿಟಿ ಒಳಗೆ, ನಮ್ಮ ಲೋಕಲ್ ಅಂಕರ ಯೂಸ್ ಆಗ ಸಾಧ್ಯ. ಸೊ ನಾವೇನು ಮಾಡಿದ್ವಿ, ಅವಾಗ ಎಲ್ಲ ದೊಡ್ಡ ದೊಡ್ಡ ಪುಣೆನಲ್ಲಿ ಕಾಂಟ್ಯಾಕ್ಟ್ಸ್ ಇದ್ವು, ಅಲ್ಲಿ ಹೋದೆ, ಎಲ್ಲ ಕಡೆ ಅಡ್ಡಾಡಿ ಒಂದು 2-3 ಆರ್ಡರ್ ತೊಗೊಂಡ್ವಿ. ಒಮ್ಮೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಹಿಂಬಲ್ಲಿ ಒಂದಷ್ಟು ವರ್ಕ್ ಮಾಡಿದೆ. ಆಮ್ಯಾಗ ಕೇಲಿ ಯೂನಿವರ್ಸಿಟಿ ಆಯಿತು, ಕೇಲಿ ಹಾಸ್ಪಿಟಲ್ ಇವಂಬಲ್ಲಿ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಒಂದಿಷ್ಟು 5-star ಹೋಟೆಲ್ಸ್ ಈ ಥರ ಏನು ನಮಗೆ ಆರ್ಡರ್ ಬಳಿಕತ್ತದು. ಆಮ್ಯಾಗೊಮ್ಮೆ ನಾವು ಇಟಲಿಗೂ ಕಳಿಸಿದ್ದೀವಿ, ಒಮ್ಮೆ ಅಮೆರಿಕಾ ಕಳಿಸಿ, ಒಮ್ಮೆ ಚೆನ್ನಾಗ್ ಕಳಿಸಿವಿ. ಈ ಥರ ಒಂದು ನಾವು ಪೇಪರ್ ಬ್ಯಾಗ್ ಮಾಡಾಕತ್ತ ಮೇಲೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಬಂತು, ಅದರಿಂದ ಆರ್ಡರ್ಸ್ ಬರಾಕತ್ತು. ಸೊ ವಿ ಗಾನ್ ವಿತ್. ಆಮೇಲೆ ನಮ್ಮಲ್ಲಿ ಏನಂತು ಈ ಸೆಮಿ ಆಟೋಮೆಟಿಕ್ ಪ್ರೊಸೆಸ್ಸು ಮತ್ತು ಕಸ್ಟಮೈಸೇಷನ್ ಇದ್ದುದರಿಂದ ನಮ್ಮನ್ನು ಜನ ಹುಡುಕೊಂಡು ಬರ್ತಿರು. ಯಾಕಪ್ಪ ಅಂತಂದ್ರೆ ನಮ್ಮ ಕ್ವಾಲಿಟಿ ಆಫ್ ಪ್ರೊಡಕ್ಟ್ ಭಾಳ ತುಂಬ ಚೆನ್ನಾಗಿತ್ತು. ಈ ನಾವು ಯಾವುದೇ ಒಂದು MNC ಕಂಪ್ನಿ ಕೊಡೋಕ್ಕಿಂತ ಚಲೋ ಕ್ವಾಲಿಟಿ ಪ್ರೊಡಕ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ ಮೌತ್ ಟು ಮೌತ್ ಪಬ್ಲಿಸಿಟಿ ಚೆನ್ನಾಗಾಯಿತು. ಸೊ ಈ ಕಾರಣದಿಂದ ನಾವು ಪೇಪರ್ ಬ್ಯಾರಿ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದ್ವಿ. ಆಮ್ಯಾಗ ಇದರ ಮೂಲ ಉದ್ದೇಶಪ್ಪ ಅಂತಂದ್ರೆ ನೋಡ್ರಿ, ನಾ ಹೇಳಿದ್ನಲ್ಲ ನಿಮ್ಗೆ ಒಂದು ಪರಿಸರ ಉಳಿಸಬೇಕು ಅನ್ನೋ ಕಾಳಜಿ ಇತ್ತು. ಎರಡನೇದು ಬೈಲಹೊಂಗಲದಂತ ಊರಾಗ ನಮ್ದೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕಲ್ಲ ಜನರಿಗೆ. ನಾವು ಇದ ಒಂದು ಇಟ್ಟು ಹೋಗಿ ನೀವು ಬೇರೆ ಸಿಟಿ ಒಳಗೆ ಹಾಕಿದ್ರೆ ಅಲ್ಲಿ ರಗಡ್ ಜನ ಸಿಗ್ತಾರೆ, ಬಟ್ ಬೈಲಹೊಂಗಲದಂತ ಊರಾಗ ನೌಕರಿ ಕೊಡಬೇಕಲ್ಲ ಹೆಣ್ಮಕ್ಳಿಗೆ. ಅಥವಾ ಅವರ್ಸ್ ಟೋಟಲಿ ಹ್ಯೂಮನ್ ಎಂಪವರ್ಡ್ ಯೂನಿಟ್, ನೀವು ಬಿಲಿ ಮಾಡೋದಿಲ್ಲ. ನಮ್ಮಲ್ಲಿ ಇರುವಂಥ ಎಲ್ಲ ಲೇಬರು ಮಹಿಳೆಯರೇ, ನಮ್ಮಲ್ಲಿ ಇರುವಂಥ ಎಲ್ಲ ಮಷಿನ್ಗಳನ್ನ ರನ್ ಮಾಡೋರು ಮಹಿಳೆಯರೇ. ಯಾವ ಕಂಪ್ನಿಯವ್ರು ನಮಗೆ ಮಷಿನ್ ಕೊಟ್ಟಾರಲ್ಲ, ಒಂದಿಷ್ಟು ಜನ ಬಂದು ಶೂಟಿಂಗ್ ಮಾಡ್ಕೊಂಡು ಹೋದ್ರೆ ಆ ಟೈಮ್ನಾಗ, ಯಾಕಪ್ಪ ಅಂತಾರೆ ಆ ಟೈಮ್ನಾಗೂ ಅಂಥ ಮಷಿನ್ ಎಲ್ಲೂ ಲೇಡೀಸ್ ರನ್ ಮಾಡ್ತಿರ್ಕಿಲ್ಲ. ಈಗ ಮಾಡ್ತಾರೆ, ಬಿಕಾಸ್ ನಾವು 2026 ಟಾಕಿಂಗ್ ಅವ್ 2005-2006 ನಂಗೆ ಮಾತಾಡ್ತಿದ್ದೀನಿ ನಾನು. ಸೊ ಹಿಂಗಾಗಿ ಏನಾಯ್ತು, ನಾವು ಈ ಒಂದು ಪೇಪರ್ ಕ್ಯಾರಿ ಬ್ಯಾಗ್ ಉದ್ಯಮ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ವಿ. ಅದರಿಂದ ನಮಗೆ ತುಂಬ ಹೆಸರು ಬಂತು ಮತ್ತು ಅದರಿಂದ ನಮ್ಮ ಉದ್ಯಮನೂ ತುಂಬ ಚೆನ್ನಾಗೋಯ್ತು. ಆಮೇಲೆ ನಾವು ಗೌರ್ಮೆಂಟ್ಗೂ ಸ್ವಲ್ಪ ಸಪ್ಲೈ ಕೊಟ್ಟಿವಿ, ಈ ಥರದ್ದೆಲ್ಲ ಮಾಡ್ಕೊಂತ ಉದ್ಯಮನ ಕಂಟಿನ್ಯೂ ಮಾಡ್ಕೊತ ಈಗೂ ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಪ್ರೊಡಕ್ಷನ್ ಈಗೂ ನಡೀತಾ ಇದೆ.
0: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರಿಗ ತಾವು ಬಾಲ್ಯದ ಪ್ರೇರಣೆಯಿಂದ ಚಿಗಳಿ ಹುಟ್ಟಿತು ಅಂತ ಹೇಳಿದ್ರಿ. ಈಗ ಜನರು ಸಾಮಾನ್ಯವಾಗಿ ನೋಡುವಂತ ಹುಣಸೆ ಹಣ್ಣನ್ನ ತಾವು ವಿಭಿನ್ನವಾಗಿ ನೋಡ್ತೀರಾ, ಜೊತೆಗೆ ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಸಾಂಪ್ರದಾಯಿಕ ರುಚಿಯನ್ನ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಆಲೋಚನೆ ಹೇಗ್ ಬಂತು ಅಂತ?
1: ನಾ ನಿಮಗೆ ಹೇಳಿದ ಹಾಗೆ ನಾವು ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದರ ಜೊತೆಗೆ ನಾವು ಒಂದು ಜರ್ಬೆರಾ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ, ಅದು ಇತ್ತು. ಸೊ 2015 ನಾನು ನಾನು ಸ್ವಲ್ಪ ಎಲ್ಲ ಪುಸ್ತಕ ಓದೋದೆಲ್ಲ ಸ್ವಲ್ಪ ಅದು ಮೊದಲಿಂದ ಹಾಬಿ ಇತ್ತು, ಓದ್ತಾ ಇದ್ನಿ. ಒಮ್ಮೆ ಓದುವಾಗ ಒಂದು ಕಡೆ ಓದಿದ್ನೆ, ಹುಣಸೆಹಣ್ಣಿಗೆ ಸಿಗಬೇಕಾದಂಥ ಮೌಲ್ಯ ಹುಣಸೆಹಣ್ಣಿಗೆ ಸಿಕ್ಕಿಲ್ಲ ಅಂತ ಒಂದು ಲೈನ್ ಇತ್ತು, ಅದು ಓದಿದೆ. ಅದನ್ನು ಅಂದ್ಕೊಂಡು ಏನಪ್ಪ ಇದೆ, ಹಿಂಗೆ ಯಾರು ಬರ್ದಾರೆ ಇದನ್ನು. ಆಮ್ಯಾಗ ನೋಡ್ರಿ, ನಾವು ಮೊದಲಿಂದ ಬಾಲ್ಯದಾಗಿದ್ದಾಗಿಂತ ಹುಣಸೆಹಣ್ಣಿನ ಗಿಡದಾಗ, ನೆಲ್ಲಿಕಾಯಿ ಗಿಡದಾಗ, ಕಲ್ಲು ಹೋಕೊಂತ, ಮಾವಿನಕಾಯಿ ತಿನ್ಕೊಂತ, ಪ್ಯಾರಲ ಹಣ್ಣು ತಿನ್ಕೊಂತ ಅಡ್ಡಾಡಿದವ್ರು ಬಾಲ್ಯದೊಳಗೆ. ಸೊ ವಿಚಾರ ಮಾಡಿ ನೀ ಹುಣಸೆಹಣ್ಣಿಗೆ ಏನು ಮಾಡಬೇಕು. ಆವಾಗ ನನಗೆ ಏನು ಫ್ಲ್ಯಾಶ್ ಆಯಿತು, ಚಿಗಳಿ ನಾವು ಮೊದಲು ಮಾಡಿ ತಿಂತಿದ್ವಿ, ಯಾರು ಮಾಡೋರಿಲ್ಲಲ್ಲ. ಮಾಡೋರಿಲ್ಲ, ಈಗ ಲಕ್ಷಗಟ್ಟಲೆ ಜನ ಮಾಡ್ತಾರೆ ಚಿಗಳಿ. ಮಾರ್ಕೆಟ್ನಾಗ ಸಿಗ್ತದ ನಿಮ್ಗೆ 5 rupees 500 ಮಟ್ಟ ಚಿಗಳಿಗೂ ಮಾರ್ಕೆಟ್ನಾಗ ಸಿಗ್ತಾವೆ. ನಮಗೂ ಗೊತ್ತದ, ನಾವು ತಿಂದೀವಿ. ನನಗೆ ಗೊತ್ತಿತ್ತು ನಮ್ಮ ಟ್ರೆಡಿಷನಲ್ ಟೇಸ್ಟ್ ಮಾರ್ಕೆಟ್ನಾಗ ಸಿಗೋದಿಲ್ಲ 100%, ಎಲ್ಲರಿಗೂ ಗೊತ್ತದ. ಯಾಕೆ ಸಿಗೋದಿಲ್ಲಪ್ಪ ಅಂತ ಅದಕ್ಕೆ ಅದರದೇ ಆದೊಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಾಗ ಮಾಡಿದ್ರೆ ಅದಕ್ಕೆ ಸಿಗ್ತದೆ. ಸೊ ನಾ ಏನು ವಿಚಾರ ಮಾಡಿದ್ನಿ, ನಮ್ಮಲ್ಲಿ ಹುಣಸೇನೇನು ಗಿಡನೂ ಭಾಳ ಅದಾವೆ, ಇಲ್ಲಿ ಎಲ್ಲ ರೈತರು ಹುಣಸೇನ ಸಿಕ್ಕಾಪಟ್ಟೆ ಬೆಳೀತಾರೆ ಮತ್ತು ಇವ್ರಿಗೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಆವಾಗ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ, ಏನೈತಿದೆ ಆ್ಯಕ್ಚುಲಿ, ಯಾಕೆ ಹಿಂಗೆ. ಸೊ ಆವಾಗ ಏನು ಅನಿಸ್ತು ನನಗೆ, ನಾವು ಅದನ್ನು ಇದನ್ನು ಪ್ರೊಡಕ್ಟ್ ಸಿಲೆಕ್ಟ್ ಮಾಡೋ ಬದಲು ಈ ಹುಣಸೇನೇನ ಚಿಗಳಿ ಮಾಡಿದ್ರೆ ಇದಕ್ಕೊಂದು ನಾವು ಏನರ ಕಾಯಕಲ್ಪ ಕೊಡ್ಬೋದಪ್ಪ ಅಂತ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. 2016 ಸಂಕ್ರಾಂತಿ ದಿವಸ ನಂದು ಫಸ್ಟ್ ಟ್ರಯಲ್ ಆಯಿತು. ಆ ಫಸ್ಟ್ ಟ್ರಯಲ್ನಿಂದ ಹಿಡಿದೊಂದು ಆಲ್ಮೋಸ್ಟ್ ಒಂದು 6.5 ವರ್ಷ ನಾವು ರಿಸರ್ಚ್ನಾಗ ಟೈಮ್ ಕಳೆದೀವಿ. ಇದನ್ನು ನೀವು ಅನ್ಬೋದು, ಹುಣಸೇಹಣ್ಣಿಗೆ ಏನು ರಿಸರ್ಚ್ನಾಗ ಟೈಮ್ ಕೊಡ್ತೀರಿ, ನಮ್ಮ ಮನ್ಯಾಗ ಮಾಡೇ ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಆಮ್ಯಾಗೆ ನಿಮ್ಗೊಂದು ಹೇಳ್ತೀನಿ, ಎಷ್ಟೋ ಜನರಿಗೆ ಇನ್ನೂವರೆಗೂ ನಮ್ಮ ಚಿಗಳಿ ತಿನ್ನೋ ಮಟ್ಟ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅಂದ್ರೆ ನಾವು ಹೇಳ್ತೀವಿ ಅಷ್ಟು ಅವ್ರು ತಿಂದ ಮೇಲೆ ಗೊತ್ತಾಗ್ತದೆ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ. ಈ ಆಯುರ್ವೇದೊಳಗೆ ಏನು ಅದ್ರ ಬಗ್ಗೆ ರೆಫರೆನ್ಸಸ್ ಅದಾವ. ಸೊ ಒಂದು ನಮ್ಮ ಚಲೋ ಅನುಭವಪ್ಪ, ನಮ್ಮ ಸುತ್ತಮುತ್ತಲ ನಮ್ಮ ಡಾಕ್ಟರ್ ಸ್ವಲ್ಪ ಜಾಸ್ತಿ ಅದಾರ. ನಮ್ಮ ಬ್ರದರ್ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಎಲ್ಲ ಆಯುರ್ವೇದ ಡಾಕ್ಟರ್ಸು. ಸೊ ಅವ್ರ ಹಿಂಬಾಲಿನಿಂದೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸು ಚಲೋ ಅದಾವ. ಸೊ ಅದನ್ನು ಮಾಡಿದಾಗ ನಾನೆಲ್ಲರೂ ಭಾಳ ಸಜೆಷನ್ಸ್ ಕೇಳಿದ್ವಿ, ಇದು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ಹಿಂಗೆಲ್ಲ ಮಾಡ್ಕೊತ ಮಾಡ್ಕೊತ ಏನು ಮಾಡಿವಿ. ಸೊ ಇನ್ನೂವರೆಗೂ ಅದರಲ್ಲಿ ಇರುವಂಥ ಒಂದು ಷಡ್ ದ್ರವ್ಯ ಏನು ಕಾನ್ಸೆಪ್ಟ್ ಅದು ಆಯುರ್ವೇದದಾಗ, ಆ ಒಂದು ಕಾನ್ಸೆಪ್ಟ್ನಾಗ ನಾವು ಚಿಗಳಿ ಡೆವಲಪ್ ಮಾಡಿದ್ವಿ. ಆ ಒಂದು ನಾವು ಕಾಂಪೋಸಿಷನ್ ಆಗಲಿ ಅದನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು 4.5 ವರ್ಷ ತೊಗೊಂಡಿದ್ವಿ ನಾವು. ಆ ಒಂದು 4.5 ವರ್ಷನಾಗ ನಾವು ಆಲ್ ಓವರ್ ವರ್ಲ್ಡ್, ಬರೀ ಭಾರತ ದೇಶ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ಗೆ ಎಲ್ಲೆಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ, ಎಲ್ಲೆಲ್ಲಿ ಫ್ಯಾಮಿಲಿ ಕಂಟೆ, ಎಲ್ಲಿ ಕಾಂಟ್ಯಾಕ್ಟ್ಸ್ ಅವೆಲ್ಲ ನಾವು ಪ್ರೊಡಕ್ಟ್ ಮಾಡಿ ನಮ್ಮ ಸ್ವಂತ ಖರ್ಚಲ್ಲಿ ಸ್ಯಾಂಪ್ಲಿಂಗ್ ಕೊಟ್ಟು ಸ್ಯಾಂಪಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರೆ ಒಂದು ವಸ್ತುವನ್ನು ನೀವು ಜಾಗತಿಕ ಮಟ್ಟದಲ್ಲಿ ಒಯ್ಯಬೇಕಂತ ವಿಚಾರ ಮಾಡಿದಾಗ ಅದರಿಂದ ಬರೋ ಫೀಡ್ಬ್ಯಾಕು ಜಾಗತಿಕ ಮಟ್ಟದಿಂದ ಬರಬೇಕು. ನಿಮ್ಮ ಊರಾಗ ಸ್ಯಾಂಪ್ಲಿಂಗ್ ಮಾಡಿ ಆ ಪ್ರೊಡಕ್ಟ್ ಜಾಗತಿಕ ಮಟ್ಟ ಮುಟ್ಟಿಸ್ತಂದ್ರೆ ಆಗುದಿಲ್ಲ, ಯಾಕಂದ್ರೆ ಆ ಫೀಡ್ಬ್ಯಾಕ್ ಸಿಗಬೇಕಲ್ಲ ನಿಮಗೆ. ನಿಮ್ಮ ಊರಾಗ ತಿಂದಾರ ಚಲೋ ಅಂತಾರೆ, ಜಾಗತಿಕ ಮಟ್ಟಕ್ಕೆ ತಿಂದಾರ ಚಲೋ ಅನ್ಬೇಕಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಭಾಳ ರೊಕ್ಕನೂ ಖರ್ಚು ಮಾಡೀವಿ, ಭಾಳ ಎಫರ್ಟ್ ಹಾಕಿವಿ, ಮತ್ತು ನಮಗೆ ಜನರಿಂದ ಆಯ್ತು, ಸುತ್ತಮುತ್ತ ಪರಿವಾರದವರು ಆಯ್ತು, ನಮ್ಮ ಎಲ್ಲ ಫ್ರೆಂಡ್ಸ್ ಆಯಿತು, ಎಲ್ಲರಿಗಿಂತ ಸಪೋರ್ಟು ಚೆನ್ನಾಗಿ ಸಿಕ್ತೆ. ಸೊ ಒಂದು ಸಪೋರ್ಟ್ ಮಾಡಿ ಒಂದು ಕಾಂಪೋಸಿಷನ್ ಆಯಿತು. ಆಮೇಲೆ 2021 ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ. ನಾವು ಪೇಟೆಂಟ್ ಅಪ್ಲೈ ಮಾಡಿದ್ಮೇಗೆ ಎಲ್ಲಿಯೂ ಎಕ್ಸಿಬಿಷನ್ಗೆ ಹೋಗ್ತಿದ್ವಲ್ಲ, ಎಕ್ಸಿಬಿಷನ್ಗೆ ಹೋದಾಗ ನಾವು ಡಿಸ್ಪ್ಲೇ ಮಾಡ್ತಿದ್ದೆವು, ವಿ ಆರ್ ಅಂಡರ್ ಪೇಟೆಂಟಿಂಗ್ ಹಂಗಿಲ್ಲ ಅಂತ. ಎಷ್ಟೋ ಜನ ಉದ್ಯಮಿಗಳು ಬಂದು ಫಸ್ಟ್ ಕ್ವಶನ್ ಕೇಳ್ತಾರೆ, ಹುಣಸೇಹಣ್ಣಿಗೆ ಚಿಗಳಿ ಯಾಕೆ ಪೇಟೆಂಟ್ ಹಾಕಿದ್ದೀನಿ, ಇನ್ನು ಪೇಟೆಂಟ್ ಹಾಕಿ ನಮ್ಮ ಮಂದಿ ಏನು ಚಿಗಳಿ ಮಾಡೋಕ್ಕೆ ಮಾಡ್ದಂಗೆ ಮಾಡೋ ಅಂತ. ನಾನು ಅದೇ ಹೇಳ್ತೀನಿ ಸರ್, ಅದರ ಸಲುವಾಗಿ ಹಾಕಿಲ್ಲ ನಾನು, ನನ್ನ ವಸ್ತುಗೆ ಪೇಟೆಂಟ್ ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗೆ ಹೆಚ್ಚು ಹುಣಸೇಹಣ್ಣು ಉತ್ಪಾದನೆ ಮಾಡುವಂಥ ದೇಶ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 61-62 ಪೇಟೆಂಟ್ ಅದಾವ. ಅದರಾಗ ಭಾರತದ ಕಡೆಯವರು 5 ಜನರಷ್ಟ, ಉಳ್ಕಿದ್ದೆಲ್ಲ ಅಮೆರಿಕಾ, ಜಪಾನು, ಚೈನಾ ಈ ತರ ಕಡೆ ಅದಾವ. ಯಾಕಪ್ಪ ಅಂದ್ರೆ ಪ್ರೊಡಕ್ಟ್ ನಾವು ಮಾಡ್ತೀವಿ, ಅವರು ಟೆಕ್ನಾಲಜಿ ಡೆವಲಪ್ ಮಾಡಿ ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ನಾವು ಪೇಟೆಂಟ್ ತೊಗೊಂಡು ಬರೀ ನ್ಯಾಷನಲ್ ಲೆವೆಲ್ ತೊಗೊಂಡೇವೆ, ನಾನು ಇಂಟರ್ನ್ಯಾಷನಲ್ ತೊಗೊಂಡಿಲ್ಲ, ಬಟ್ ಒಂದು ನ್ಯಾಷನಲ್ ಲೆವೆಲ್ನಾಗ ಪೇಟೆಂಟ್ಸ್ ಹೋಗಿದ್ದು ಫಸ್ಟ್. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಬೈಲೊಂಗಲ್ದಂಥ ಊರಾಗಿಂದ ಒಂದು ಹುಣಸೇಹಣ್ಣಿಗೆ ಚಿಗಳಿಗೆ ನಾವು ಭಾರತ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ದೀವಿ. ಅದು ಆ ಪೇಟೆಂಟ್ ತೊಗೊಳಕ್ಕೆ ನನಗೆ 4 ವರ್ಷ ಹೋಗಿದೆ. 3 ಸಲ ಪೇಟೆಂಟಿಗೆ ರಿಜೆಕ್ಟ್ ಮಾಡಿದ್ರೆ. ಯಾಕಪ್ಪ ಅಂತ, ಇದು ಸಾಂಪ್ರದಾಯಿಕ ವಸ್ತು ಹುಣಸೇಹಣ್ಣಿನ ಚಿಗಳಿ. ನೋಡ್ರಿ, ನಾವು ಹುಣಸೇಹಣ್ಣಿನ ಚಿಗಳಿ ನಾವೇನು ನೀವು ಹಾಕೋದು ಬಿಟ್ಟು ಬೇರೆ ಹಾಕಿಲ್ಲ, ಅದು ಜೀರಿಗೆ, ಉಪ್ಪು, ಖಾರ, ಬೆಲ್ಲ ಇದನ್ನು ಹಾಕಿ ಮಾಡ್ತೀವಿ ನಾವು. ಖರೆ ಆ ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋದೇನದಲ್ಲ, ಆ ಸಾಂಪ್ರದಾಯಿಕ ಪದ್ಧತಿಯಿಂದ ಆ ಒಂದು ವಸ್ತುವಿಗೆ ಅದರಂಥ ಮೌಲ್ಯದ, ಮತ್ತು ಆ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರು ಮಾಡಿದಾಗ ವಸ್ತುವಿಗೊಂದು ಬರುವಂಥ ಒಂದು ಟೇಸ್ಟ್ ಬರ್ತದೆ. ನೋಡ್ರಿ, ನೀವು ಮನ್ಯಾಗ ಒಂದು ಸ್ವಲ್ಪ ಚಿಗಳಿ ಕುಟ್ಟಾಕ ಹೋಗ್ರಿ, ಎಷ್ಟು ತ್ರಾಸ ಆಗತ್ತೆ ಗೊತ್ತಾಗ. ನೀವು ಒಂದಷ್ಟು ಒಂದು 100 ಗ್ರಾಮು 200 ಗ್ರಾಮ್ ಕುಟ್ಟಬೇಕಂದ್ರೆ ನಿಮ್ಮ ಕೈ ನ್ಯಾಕ್ ಸ್ಟಾರ್ಟ್ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ಹುಣಸೇಹಣ್ಣ, ಬೆಲ್ಲ ಇದೆಲ್ಲ ಕೂಡಿತ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಡುತ್ತೆ, ಕುಟ್ಟಕ್ಕಾಗೋದಿಲ್ಲ. ಅಂಥ ಒಂದು ವಸ್ತುವನ್ನು ನಾವು ಬರೀ ಸ್ಯಾಂಪಲ್ ಮಾಡಿ ತಗೋದಲ್ಲ, ನಮ್ದು ಟಾರ್ಗೆಟ್ ಜಗತ್ತದ ಆಲ್ ಓವರ್ ವರ್ಲ್ಡ್ ಕಳಿಸ್ಬೇಕಂತ. ಸೊ ಆ ಟೈಮ್ಗೆ ಬೇಕಾದಂತ ಪ್ರೊಸೆಸ್ ಡೆವಲಪ್ ಮಾಡಿಲ್ಲ, ಆ ಪ್ರೊಸೆಸ್ಗೆ ನಾವು ಪೇಟೆಂಟ್ ತೊಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ರಿಸರ್ಚ್ ಮಾಡಿ ಮಾಡ್ತೇವೆ, ಇಂದಲ್ಲಿ ನಾಳೆ ಯಾರು ನಮ್ದ ಕಾಪಿ ಮಾಡಿ ನಮ್ಕಿನ ಮುಂದೆ ಹೋದ್ರೆ ಮಾಡಿರ್ತೇವೆ ನಾವೆಲ್ಲ. ಎಷ್ಟೋ ಕಡೆ ಹೇಗಾಗತ್ತೆ, ಅವ್ರಿಗೆ ಟೆಕ್ನಿಕಲಿ ಗೊತ್ತು, ನಾಟಿ ಬೀಯಿಂಗ್ ಆನ್ ಇಂಜಿನಿಯರ್ ನನಗೆ ಗೊತ್ತಲ್ಲ, ಟೆಕ್ನಿಕಲಿ ಹೆಂಗೆ ನಮ್ಮ ನಾವು ಸೇಫ್ ಗಾರ್ಡ್ ಮಾಡ್ಬೋದು, ಇಟ್ಸ್ ಅ ಕಾಪಿ ರೈಟ್ ಆ್ಯಕ್ಟ್ ಇದ್ದಂಗೆ. ಸೊ ಆವಾಗ ನನಗೆ ಎಷ್ಟೋ ಜನ ಈತನಂದ್ರೆ ಅದ್ಯಾಕ್ ಮಾಡ್ತೀವಿ ಅಂತಿದ್ರು, ಬಟ್ ಈಗೇನಾಗಿದೆ ನೀವು ನಂಬುವುದಿಲ್ಲ, ನಾವು 9 ವರ್ಷ ಎಫರ್ಟ್ನ ಒಳಗೆ ಆಲ್ ಓವರ್ ಇಂಡಿಯಾ ಎಷ್ಟೋ ಎಕ್ಸಿಬಿಷನ್ ಮಾಡೀವಿ, ಕರ್ನಾಟಕದಾಗೂ ಮಾಡೀವಿ, ಬೇರೆ ಬೇರೆ ಕಡೆಯೂ ಮಾಡೀವಿ, ಎಲ್ಲೂ ನಮಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಈ ಯಾವಾಗ 2025 ನಾವು ಪೇಟೆಂಟ್ ಅಂತ ಬಂತಲ್ಲ, ಸೊ ಮಂದಿಗೆ ಆವಾಗ ಗೊತ್ತಾಯ್ತು ಇದ್ರಾಗೊಂದು ಏನೋ ಐತಿ, ಅದಕ್ಕೆ ಇವ್ರಿಗೆ ಪೇಟೆಂಟ್ ಸಿಕ್ಕತ್ತೆ, ಆವಾಗಿಂತ ನಮಗೆ ನಮ್ಮ ಪ್ರೊಡಕ್ಟ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಯದ. ನಮ್ದು ಕಾನ್ಸೆಪ್ಟ್ ಏನದ, ಪೇಟೆಂಟ್ ಅನ್ನೋದು ಕಾನ್ಸೆಪ್ಟ್ ಮುಖ್ಯಲ್ಲ ನಮಗೆ. ನಮಗೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ವಸ್ತುಗಳಾಯ್ತು, ಸಾಂಪ್ರದಾಯಿಕ ತಿನಿಸುಗಳಾಯ್ತು, ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿಯನ್ನು ಮರಳಿ ಜನರೇಷನ್ ತರಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಿನ ಜನರೇಷನಲ್ಲಿ ವೆಸ್ಟರ್ನ್ ಕಲ್ಚರ್ ಜಲ್ದಿ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತಾರೆ. ಖರೆ ನಮ್ಮ ಪೂರ್ವಜರು, ನಮ್ಮ ಮಂದಿ ಯಾಕೆ ಭಾಳ ಜನ ಬದುಕಿದ್ರು, ಅವ್ರಿಗೆ ಯಾಕಷ್ಟು ಆಯುಷ್ ಗಟ್ಟಿತ್ತು, ಯಾಕಷ್ಟು ಗಟ್ಟಿದ್ರಪ್ಪ ಅಂತಂದ್ರೆ ಅವರು ಬಳಸಿದಂಥ ಆಹಾರಗಳು, ಅವ್ರು ಬದುಕುವಂಥ ರೀತಿ ಆಯಿತು, ಅವರ ಒಂದು ಸಂಪ್ರದಾಯಗಳು ಭಾಳ ಸಾಂಪ್ರದಾಯಿಕವಾಗಿ ಇದ್ದು ಈಗ ನಾವು ಬಿಟ್ಟು ಭಾಳ ದೂರ ಸಾಗಿಬಿಟ್ಟಿದ್ದೀವಿ ಈಗ. ಸೊ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗ್ಯದ. ಯಾಕಪ್ಪ ಅಂತ ನಾವು ಮುಂದಿನ ಜನರೇಷನ್ಗೆ ಒಂದು ಚಲೋ ಒಂದು ಎನ್ವೈರ್ಮೆಂಟ್ ಬಿಟ್ಟು ಹೋಗ್ಬೇಕಂತೇವಿ, ಚಲೋ ಒಂದು ಆಹಾರ ಪದ್ಧತಿ ಬಿಟ್ಟು ಹೋಗ್ಬೇಕಂತೇವಿ. ಸೊ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ಏನು ಕೊಟ್ಟು ಹೋಗ್ಬೇಕಲ್ಲ, ನಾವು ಕೊಡದೆ ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯದ? ನೀವು ಪರಿಸರ ಚಲೋ ಕೊಡ್ತೀರ, ಚಲೋ ಉಳಿಸಿದಾಗ ಅವ್ನು ಕೊಟ್ಟಂಗಾಗತ್ತೆ. ನಾವು ಹಂಗೆ ಮಾಡಲಿ ಏನು ಮಾಡ್ತೇವೆ, ಚಲೋ ಕೊಡಬೇಕಂತೇವಿ, ಏನು ಚಲೋ ಎಲ್ಲ ಕೆಟ್ಟದ ಕೊಡತ್ತೇವಿ. ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಶಿಕ್ಷಣವೂ ಚೆನ್ನಾಗಿರ್ಲಿ. ಯಾಕಪ್ಪ ಅಂತಂದ್ರೆ ದ ಟ್ರೆಡಿಷ್ನಲ್ ಕಲ್ಚರು, ಟ್ರೆಡಿಷ್ನಲ್ಸ್ ಏನು ಭಾಳ ದೂರ ಆಗಿಬಿಟ್ಟಿದ್ದಾರೆ ಈಗ ಅವ್ರು ನೋಡ್ರಿ. ನಿಮ್ಗೆ ಹಂಗೆ ಒಂದು ಈಗ ಆ್ಯಕ್ಚುಲಿ ಡೈವರ್ಟ್ ಆಗೋದು ಬೇಡ. ಏನು ಹೇಳ್ತಾನೆ, ಈ ಟ್ರೆಡಿಷನ್ ಪದ್ಧತಿ ಯಾಕೆ ನಾವು ಅದನ್ನು ಪೇಟೆಂಟ್ ತೊಗೊಂಡೀವಿ ಅಂತಂದ್ರೆ, ಈ ಆಹಾರ ಪದ್ಧತಿಗೆ ಅಷ್ಟೊಂದು ಮೌಲ್ಯ ಇತ್ತು ಅದನ್ನು ಮೊದಲು. ಈಗ ನಮ್ಮ ಪೂರ್ವಜರು ಬರೆದಿಟ್ಟು ಹೋಗಿದ್ದಾರೆ, ಅದನ್ನು ನಾವೇನು ಮಾಡಿಲ್ಲ. ಅದನ್ನು ಇದು ಪೂರ್ವಜರು ಮಾಡಿ, ವಿ ಪೀಪಲ್ ಆರ್ ಡೂಯಿಂಗ್ ಓನ್ಲಿ ರಿಸರ್ಚ್ ಮಾಡ್ತಾ ಇದ್ವಿ ನಾವು. ಯಾಕಂದ್ರೆ ಮಾಡಿದಾರೆ ಅಂದರೆ ರಿಸರ್ಚ್ ಮಾಡತ್ತೀವಿ. ಸೊ ಈ ಥರ ಒಂದು ಮಾಡಿ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಹೋಗಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಅಂತೀನಿ ನಾನು. ಸೊ ಆ ಒಂದು ಸಂಪ್ರದಾಯ ಅಂತ ಮಾಡಿದ್ರಿಂದ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಅದಾವ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅದಾವ.
0: ಸರಿಗ, ಸಂಪ್ರದಾಯದ ರುಚಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 6.5 ವರ್ಷಗಳ ಕಾಲ ಒಂದು ಪ್ರಯೋಗವನ್ನ ಮಾಡ್ತೀರಾ, ಹಾಗೇನೆ 3-4 ವರ್ಷಗಳ ಕಾಲ ಒಂದು ಪೇಟೆಂಟ್ಗಾಗಿ ತಾವು ಪರಿಶ್ರಮ ಪಡ್ತೀರಾ. ಪೇಟೆಂಟ್ ಸಿಕ್ಕಾಗ, ಆ ಸುದ್ದಿ ಬಂದಾಗ ಒಂದು ಎಷ್ಟು ಸಂತೋಷ ಸಿಕ್ತು ಆ ಕ್ಷಣವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ?
1: ಮೇಡಮ್, ನಾನು ನಿಮಗೆ ಹೇಳಿದೆ, ನಾನು ಪೇಟೆಂಟ್ ಅಪ್ಲೈ ಮಾಡೋದು 2021, ನಮಗೆ ಪೇಟೆಂಟ್ ಬಂದದ್ದು 2025, 4 ವರ್ಷ. ಈ ಒಂದು ವಿಷಯದಲ್ಲಿ ಒಂದಿಬ್ಬರು ಹೆಸರು ಮುಖ್ಯವಾಗಿ ತೆಗೆದುಕೊಳ್ಬೇಕು ನಾನು. ಏನಪ್ಪ ಅಂತಂದ್ರೆ, ನಾನು ಇದನ್ನು ಪ್ರೊಡಕ್ಟ್ ಡೆವಲಪ್ ಮಾಡಿದ ಮೇಲೆ ನಾನು ಮೊದಲಿಂದ ಆಯಿತು, ನಾನು ಎಲ್ಲೆಲ್ಲಿ ಕಲಿತೇನೆ, ನಾನು ಯಾರ್ಯಾರು ಎಲ್ಲರ ಹಿಂಬಲ್ಲಿ ಕಾಂಟ್ಯಾಕ್ಟ್, ಮೊದಲು ಅದೇ ನೀವು ಅದೇನೆ, ನಾನು ಏನೋ ಒಂದು ಸ್ಟೆಪ್ ತೊಗೋಬೇಕಂದ್ರೆ ಒಂದಿಷ್ಟು ಮಂದಿ ಸಜೆಷನ್ಸ್ ತೊಗೋತೇನೆ. ಯಾಕಂತಂದ್ರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾವು ಮುಂದಿದ್ದು ತೊಗೋಬೇಕು. ಸೊ ಎವ್ರಿ ಪ್ರೊಡಕ್ಟ್ ನಾನೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಕೇಳ್ಕೊತಿರ್ತೀನಿ. ಆಮ್ಯಾಗ ನಾನು ನಮ್ಮ ಬಸವೇರ್ ಸಿಂಗ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕನೆಕ್ಷನ್ ಈಗಲೂ ಅದ ನಾನು. ಸೊ ಅಲ್ಲಿ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ದು ಹಿಂಗೆ ಮಾಡತ್ತೆ ಹಿಂಗೆ ಮಾಡತ್ತೆ. ಅವಾಗ ನಮ್ಮ ಸರ್ ಏನಂತಂದ್ರು, ಇಲ್ಲ ನೀನು ಇದಕ್ಕೆ ಪೇಟೆಂಟ್ ತೊಗೊಳಬೇಕಂತಂತಂದ್ರೆ, ಇಲ್ಲರಿ ಸರ್ ಅದನ್ನು ತೊಗೋಬೇಕಂತ ಮಾಡತ್ತೀನಿ, ಬಟ್ ಆಗೋತು ಭಾಳ ಹಾಕಿದೆ ಅಂತಂದ್ರೆ. ಅವಾಗ ಏನು ಹೇಳಿದ್ರು, ಅವರು ನಮ್ಮ ಡಿಪಾರ್ಟ್ಮೆಂಟ್ ಜೌಳಿಗೆ ಸರ್ ಅಂತಂದ್ರೆ, ಅವ್ರನ್ನಾಗಿ ಮಾತಾಡಿದ್ದೆ. ಅವರು ನಮ್ಮಲ್ಲಿ ಒಬ್ಬರು ಬಯೋಟೆಕ್ನಾಲಜಿ HOD ಇದ್ದಾರೆ ಬಾಗಲಕೋಟೆ ಕಾಲೇಜ್ ಒಳಗೆ, ಭಾರತಿ ಮೇಡಮ್ ಅಂತ, ಅವ್ರು ಕನೆಕ್ಟ್ ಮಾಡಿಕೊಟ್ರು. ಅವ್ರಿಗೆ ಮಾತಾಡಿದೆ, ಇಲ್ಲಿ ಅವರು ಒಂದು 3-4 ಪೇಟೆಂಟ್ ತೊಗೊಂಡಿದ್ರು, ಅವ್ರು ಯಾರು ಪೇಟೆಂಟ್ ಕೊಟ್ಟರು ಅವ್ರ ನಂಬರ್ ನಮಗೆ ಕೊಟ್ಟರು. ಸೊ ಅವ್ರ ಹಿಂಬಲ್ಲಿ ಡಿಸ್ಕಷನ್ ಮಾಡಿದೆ, ಮತ್ತು ಬೇರೆ ಬೇರೆ ನಮ್ಮ ಡಿಸ್ಕಷನ್ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಎಲ್ಲಿಂದ

0: ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿತ್ತಂತಂದ್ರೆ ಅವ್ರನ್ನ ಶರಣ್ ಬಸಪ್ಪ ಅಂತ ಅವರು. ಸೊ ಅವರೆಂಬಲ್ಲಿ ಮಾತಾಡಿದ್ನಿ, ಅವ್ರು ಏನಂದ್ರೆ ಇಲ್ರಿ ನೀವು ಇಷ್ಟೊಂದು ಚಲೋ ಮಾಡತ್ತೀರಿ, ಅವ್ರು ಏನು ಹೇಳಿದ್ರು ನೋಡು ನಾವು ಪೇಟೆಂಟ್ ಸಿಗುವಂಗ ನಿಮ್ಗೆ ಅಲ್ಲಿ ಕೊಡ್ತೀವಿ, ಬಟ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಬಟ್ ನಂದೊಂದು ಏನು ಆಸೆ ಅಂದ್ರೆ ಇಂಥ ಒಂದು ವಸ್ತುವಿಗೆ ನಾವು ಪೇಟೆಂಟ್ ಕೊಡಿಸಿರ್ ನಾವು ಇಟ್ಟು ಮಾಡಿದ ಸಮಾಜಕ್ಕೆ ಸಮಾಧಾನ ಆಗುತ್ತೆ ಅಂತಂದ್ರೆ ಆಯ್ತು ಹಾಕಿದ್ವಿ ಪೇಟೆಂಟ್ಸ್ ಹಾಕಿ ಆಲ್ಮೋಸ್ಟ್ ಒಂದು ವರ್ಷ ಡೀಡ್ ವರ್ಷ ಹೋಗುತ್ತೆ ಅದು. ಫಸ್ಟ್ ನಿಮ್ದೆಲ್ಲ ಫೈಲ್ ಬಂದು ಅದಾಗೆಲ್ಲ ಪ್ರೊಸೀಜರ್ ಇರ್ತದೆ. ಡೀಡ್ ವರ್ಷ ಆದ್ಮೇಲೆ ನಮ್ದು ಫಸ್ಟ್ ಒಂದು ವಿಸಿ ಆಗುತ್ತದೆ ಅಲ್ಲ, ಅವೆಲ್ಲ ಡಾಕ್ಯುಮೆಂಟ್ ಸಪ್ಲೈ ಮಾಡ್ಕೊಂತಿರ್ತೀವಿ. ಆ ಒಂದು ಟೈಮ್ ಅಂದ್ಮೇಲೆ ನಮಗೆ ವಿಸಿ ಕರೀತಾರ. ಸೊ ಆ ಸ್ಟೇಜ್ ಬರ್ಬೇಕಂದ್ರೆ 2 ವರ್ಷ ಹೋಯ್ತು. ಸೊ 2 ವರ್ಷ ಹೋದಾಗ ಒಮ್ಮೆ ವಿಸಿ ಕರೆದ್ರು ಅವ್ರು ಮೇಡಮ್ ಅವ್ರ ಸರ್ಲ ಕಾಂಟ್ಯಾಕ್ಟ್ ಮಾಡಲು ಜಾಯ್ನ್ ಆದಿವೆಲ್ಲ ಆದ್ವಿ, ವಿಸಿನ ಆಯ್ತು ಎಲ್ಲ ಅಥವಾ ಡಾಕ್ಯುಮೆಂಟ್ ಕೊಟ್ಟಿವಿ. ಆಮೇಲೆ ಅವರು ಒಂದ್ ದಿವಸ ನಮಗೆ ಸರ್ ಹೇಳಿದ್ರು, ಸರ್ ನಮ್ಮ ಪಾಪಸ್ ಇಲ್ರಿ ನಿಮ್ದು ಪೇಟೆಂಟ್ಸ್ ರಿಜೆಕ್ಟ್ ಆಗ್ಯದ, ಇಂತಿಂತಲ್ಲ ಕ್ಲಾಸ್ ಮ್ಯಾಗ ರಿಜೆಕ್ಟ್ ಮಾಡ್ರಿ. ಅವಾಗ ಸರ್ ಇದು ಹೆಂಗ್ ಮಾಡುದು, ಇಲ್ಲ ನಾವು ಇದಕ್ಕೆ ರಿಪ್ಲೈ ಬರಿತೀವಿ ಮಾಡುವ ಹೆಂಗ್ ಮಾಡುದ್ರಿ, ಅವ್ರಿಲ್ಲ ಇದಕ್ಕೆ ಹೊಳೆ ಮತ್ತೆ ಅಮೌಂಟ್ ಹಾಕಬೇಕು ರಿಪ್ಲೈ ಆಯ್ತು ಅವ್ರಿ ಅಂತ ಹೇಳಿದೆ ನಾನು. ಆಯ್ತು ಅವ್ರಿಗೆ ಅಮೌಂಟ್ ಪೇ ಮಾಡಿ ರಿಪ್ಲೈ ಮಾಡ್ರಿ, ರಿಪ್ಲೈ ಬರೆದ್ರು ಅವ್ರು, ರಿಪ್ಲೈ ಬರೆದ್ರು ಮತ್ತೊಮ್ಮೆ ರಿಜೆಕ್ಟ್ ಮಾಡಿರೋ ಅವ್ರು. ಅವಾಗ ಏನಂದ್ರೆ ಸರ್ ಅವರು ಇಲ್ರಿ ಮತ್ತೆ ರಿಜೆಕ್ಟ್ ಆಗೈತೆ ಅಂತ, ಆಯ್ತು ಬಿಡ್ರಿ ಸರ್ ಮತ್ತೆ ಇನ್ನೇನು ನಮ್ದೇನು ಬರೋದಿಲ್ಲ ಅಂತೇಳಿ ನಾವು ಇಲ್ರಿ ಆದ್ರೂ ಅದಕ್ಕೆ ಅಮೌಂಟ್ ಹಾಕಿ ಮಾಡೋದದ ನಾ ಹೇಳ್ತೇನೆ ನಿಮ್ಗೆ ಅಂತಂದ್ರು ಮುಗಿತು ಬಿಟ್ಟು. ಸೊ ನಾವೇನಕೊಂತೀವಿ ಇನ್ನೇನು ಪೇಟೆಂಟ್ ಬರೋದಿಲ್ಲಪ್ಪ ಅಂತ ಅಸುಮ್ ಬಿಟ್ವಿ. ನೀವು ಬಿಲೀವ್ ಮಾಡೋದಿಲ್ಲ, ಪಾಪ ಅವ್ರು ನಮ್ಗೆ ಯಾರು ಪೇಟೆಂಟ್ ಏಜೆಂಟ್ ಇದ್ರಲ್ಲ ಅವ್ರ ಸ್ವತಃ ತಮ್ಮ ರೊಕ್ಕ ಹಾಕಂದ್ರೆ ರೀ ಅಪೀಲ್ ಹೋಗಿದ್ರು ಅವ್ರು, ರೀ ಅಪೀಲ್ ಹೋಗಿದ್ರು ಹೊಳ್ಳಿ ಒಂದು 6 ತಿಂಗಳಂದಾಗ ಅವ್ರ ಕಾಲ್ ಮಾಡಿ ಇಲ್ರಿ ನಿಮ್ದು ಹೊಳ್ಳಿ ರೀ ಶೆಡ್ಯೂಲ್ ಆಗ್ಯದ ವಿ ಸಿ ಅಂತಂದ್ರೆ ಸರ್ ಮತ್ತೆ ಹಂಗಿಲ್ಲ ನಾನು ಹಾಕಿದ್ ಅವ್ರು ನಮ್ಗೆ ಹೇಳಿರಕ್ಕೆ ರೊಕ್ಕ ಆಮೇಲೆ ರೊಕ್ಕ ಇಸ್ಕೊಂಡ್ರು ಪಾಪ ಅಂದ್ರೆ ಅವ್ರಿಗೂ ನಮ್ಮಂದ ಇಂಥ ಒಂದು ವಸ್ತುವಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರದೊಂದು ಆಸೆ ಇತ್ತು. ಸೊ ಆಮೇಲೆ ಏನಾಯ್ತು, ಹೊಳಿ ವಿ ಸಿ ಕರೆದ್ರು, ವಿ ಸಿ ಜಾಯ್ನ್ ಆಗಿದ್ದು ಅವಾಗ ಚಲೋತ್ತಾಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ. ಯಾಕೆ ಅವ್ರಿಗೆ ಏನೇಕೆ ಅದು ಗೊತ್ತಿತ್ತು ಅಂದ್ರೆ ರೆಡಿ ಮಾಡಿದ್ವಿ ಡಾಕ್ಯುಮೆಂಟ್ ಸಪ್ಲೈ ಮಾಡಿದ್ವಿ. ನಾವು ಒಂದು ಏನಾದ್ರಾಗ ಚಲೋ ವಿಚಾರ ಮಾಡಿದ್ವಿ ಅಂತಂದ್ರೆ ನಾವು ಏನು ನಮ್ಮ ಪ್ರಾಡಕ್ಟ್ ಚಲೋ ಅದು ಎಷ್ಟು ಎಕ್ಸಿಬಿಷನ್ ಮಾಡ್ತಿಲ್ಲ, ಐ ಯೂಸ್ ಟು ಕಲೆಕ್ಟ್ ಅ ಫೀಡ್ಬ್ಯಾಕ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಪ್ರತಿ ವರ್ಷ ಎಲ್ಲಿ ಹೋಗಿ ಯಾವುದೇ ಎಕ್ಸಿಬಿಷನ್ ಕಲೆಕ್ಟ್ ಮಾಡ್ತಿದ್ವಿ, ಅವನ್ನೆಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಸೊ ಎಟ್ ದ ಟೈಮ್ ಆಫ್ ಪೇಟೆಂಟ್ಸ್ ಅವ್ರು ಕೇಳಿದ್ರು ನಮ್ಗೆ, ಅವಾಗ ನಮ್ಮ ಕಡೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ. ಸೊ ಅದೊಂದೊಂದು ಮುಖ್ಯವಾಯಿತು. ಆಮೇಲೆ ನನಗೊಂದು ಗೊತ್ತಾಯ್ತು, ಪೇಟೆಂಟ್ಸ್ ಹೋಗ್ಬೇಕಾದ್ರೆ ಯು ಶೆಡ್ ಹ್ಯಾವ್ ದ ವೆರಿ ಗುಡ್ ಡಾಕ್ಯುಮೆಂಟೇಷನ್. ನಾನು ಮಾಡ್ಕೊಂಡಿಟ್ಟಿದ್ದೆ ನನ್ನ ನಸೀಬ್ ಚಲೋತ್ತು, ನನಗೆ ಪೇಟೆಂಟ್ ಬಂತು. ಕರೆ ಆ ಒಂದು ಡಾಕ್ಯುಮೆಂಟ್ ನಾವು ಚೆನ್ನಾಗಿ ಇಟ್ಕೊಂಡಿದ್ದು ನಾವು ಪೇಟೆಂಟ್ ಬಂತು. ಸೊ ಯಾವಾಗ ಅವ್ರ ನಾವು ಎಲ್ಲ ಮಾಡಿದ್ವಿ, ಒಂದು ದಿವಸ ನೈಟ್ ಆಲ್ಮೋಸ್ಟ್ ಒಂದು 9:30-10 o'clock ಆಗಿತ್ತು, ಸರ್ ಮೆಸೇಜ್ ಹಾಕಿದ್ರು ನನಗೆ ಅವರು, ಏನು ನೋಡಿದ್ನೆ ಪೇಟೆಂಟ್ ಸರ್ಟಿಫಿಕೇಟ್. ಅವಾಗ ಇಷ್ಟು ಖುಷಿ ಆಯ್ತಲ್ಲ, ಈ ಒಂದು ನಮ್ಮ 9 ವರ್ಷ ಜರ್ನಿಗೆ ಅವಾಗ ಒಂದು ಸಾರ್ಥಕತೆ ಆಗೈತೆ ಅನಿಸ್ತು. ಆಮೇಲೆ ನಮಗೆ ಪೇಟೆಂಟ್ ಬಂದು ನಾವು ಆ್ಯಕ್ಚುಲಿ ಜಾಸ್ತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಈ ಲಾಸ್ಟ್ ಇಯರ್ ಏನು ಅಧಿವೇಶನ ಇತ್ತಲ್ಲ ಅಲ್ಲಿ ಬೆಳಗಾವಿನಾಗ, ಆ ಟೈಮ್ನಾಗ ನಮಗೆ ಪೇಟೆಂಟ್ ಸಿಕ್ಕದೆ ಅಂತೇಳಿ ನಾವು ಸ್ವಪ್ನ ಎಲ್ಲ ಬ್ಯಾನರ್ಲ್ಲಿ ಹಾಕಿ ತೋರಿಸಿದ್ವಿ. ಆಮೇಲೆ ನಮಗೆ ಮೀಡಿಯಾದಿಂದ ಸಪೋರ್ಟ್ ಚೆನ್ನಾಗಿ ಸಿಕ್ತು, ಆಮೇಲೆ ಈ ಟಿವಿನ ಅವ್ರು ಕವರೇಜ್ ಕೊಟ್ಟರು, ಆಮೇಲೆ ಕೆಲವೊಂದಿಷ್ಟು ಜನ ಆರ್ಟಿಕಲ್ ಬರೆದ್ರು, ಆವಾಗಿಂತ ನಮಗೆ ಈ ಪೇಟೆಂಟ್ ಬಂತು. ಆ ಕ್ಷಣವನ್ನು ನಮ್ಮ ಜೀವನದ ಒಂದು ಮಧುರ ಕ್ಷಣ, ಯಾಕಪ್ಪ ಅಂತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತದ. ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ, ನನ್ನ ಪತ್ನಿ, ನಮ್ಮ ಸ್ನೇಹಿತರು. ಯಾಕಂದ್ರೆ ಇಂಥ ಒಂದು ಯಾವುದೋ ಒಂದು ನಾವು ವಿಷಯಗಳನ್ನ ಕೈ ಹಾಕಿ ಅದರಲ್ಲಿ 9 ವರ್ಷ ತನಕ ರಿಸರ್ಚ್ ಮಾಡಿದೆಲ್ಲ ಮಾಡಿ ಮುಂದೆ ಬಂದು ಅದಕ್ಕೊಂದು ಸಕ್ಸಸ್ ತಗೋತೀವಪ್ಪ ಅಂತ ನಮ್ಮ ಹಿಂಬಾಲಿ ಇರುವಂಥವ್ರು ಅಥವಾ ನಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮದು ಒಂದು ದೇವರ ಕೃಪೆ ಅಂತೇನಿ. ಆ ಒಂದು ಕಾರಣದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡೇವಿ. ಆಮೇಲೆ ನಮಗೊಂದು ಹೆಮ್ಮೆ ಏನಪ್ಪ ಅಂದ್ರೆ ನಾವು ಬೈಲ್ ಹೊಂಗಲ್ದೊಳಗೆ ಇಂಥ ಒಂದು ಪುಸ್ತಕ ನಾವು ಪೇಟೆಂಟ್ ತೊಗೊಂಡೇವಲ್ಲ, ಇದನ್ನು ತುಂಬ ಖುಷಿ ಪಡ್ತದೆ ನಮ್ಗೆ.
1: ಸರ್, ಈಗ ತಾವು ಒಬ್ಬ ಯಶಸ್ವಿ ಉದ್ಯಮಿ ಅಂತ ಗೊತ್ತು, ಒಬ್ಬ ಯಶಸ್ವಿ ಉದ್ಯಮಿ ಅಂದ ತಕ್ಷಣ ಕೆಲಸ ಕೊಟ್ಟಿರ್ತಾರೆ ಜನಕ್ಕೆ. ಅಂಥದ್ರಲ್ಲಿ ಒಂದು ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಾಂಪ್ರದಾಯಿಕ ರುಚಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಾವು ತರಬೇತಿಯನ್ನು ನೀಡ್ತೀರಾ, ಅವರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡೋದಾದ್ರೆ.
0: ನೋಡ್ರಿ, ನಾನು ಒಬ್ಬ ಉದ್ಯಮಿ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಗಿದ್ದು ನಾವು ಪೇಪರ್ ಕ್ಯಾರಿ ಬ್ಯಾಗ್ ಸ್ಟಾರ್ಟ್ ಮಾಡಿದ ಮ್ಯಾಗ. ಆಮೇಲೆ ಇದ್ರಾಗ ಒಂದು ವಿಷಯ ಹೇಳ್ಬೇಕಂದ್ರೆ 2008 ಈ ನಮ್ಮ ಭಾರತ ದೇಶದೊಳಗೆ ಈ ನಮ್ದೇನು ತೆಳಗ ಸೌತ್ ಇಂಡಿಯಾ ಬರ್ತದಲ್ಲ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಅಂಡಮಾನ್ ನಿಕೋಬಾರ್, ಇದೆಲ್ಲ ಈ ಒಂದು ಸೌತ್ ಝೋನಿಗೆ ಒಂದು ಯಂಗ್ ಎಂಟರ್ಪ್ರಿನರ್ ಅವಾರ್ಡ್ ಅಂತ ಒಂದು ಇದನ್ನ ಅವಾರ್ಡ್ ಇತ್ತು 2008. ಆವಾಗ ನಾನು ಇಲ್ಲೇ ಸಿಂಡ್ ಆರ್ ಸಿಟಿ ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅವ್ರು ನನ್ನ ನಾಮಿನೇಟ್ ಮಾಡಿದ್ರು. ಆ ಒಂದು ಕಾಲದ 2008 ಒಳಗೆ ಈ ಒಂದು ಈ ಸೌತ್ ಇಂಡಿಯನ್ ಇದ್ರಾಗ ಲಾಸ್ಟ್ 10 ಫೈನಲಿಸ್ಟ್ನೊಳಗೆ ನಾನು ಒಬ್ಬಿದ್ದೆ. ಅವಾಗ ನಮ್ಮನ್ನೆಲ್ಲ IIM ಅಸೋಸಿಯೇಷನ್ ಡೈರೆಕ್ಟರ್ಸ್ ಅವರೆಲ್ಲ ಬಂದು ನಮ್ಗೆ ಇಂಟರ್ವ್ಯೂ ಮಾಡಿದ್ರು. ಸೊ ಅವಾಗ ಏನಾಯ್ತು, ಜನರಿಗೆ ಇಲ್ಲ ಇಂಥವ್ನ ಅಂತ ಗೊತ್ತಾದ್ಮೇಲೆ ನಮ್ಗೆ ಈ ಒಂದಿಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಂಡ್ ಆರ್ ಸಿಟಿ ಆಯ್ತು, ರೂಟ್ ಶೆಡ್ ಆಯ್ತು, ಆಮ್ಯಾಗ ನಮ್ಮ ಜಿಲ್ಲಾ ಪಂಚಾಯತ್ ಆಯ್ತು, ಇಂಥರಲ್ಲಿ ನಮ್ಗೆ ಏನು ಮಾಡೋ ಟ್ರೈನಿಂಗ್ ಕರಿತಾ ಇದ್ರೆ. ಆವಾಗ ನಾನು ಎಷ್ಟೋ ಮಹಿಳಾ ಸ್ವಲ್ಪ ಗ್ರೂಪಿಗೆ ಕೊಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ನಮ್ಮದು ಮಹಿಳಾ ಒಂದು ಘಟಕ, ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಎಲ್ಲ ಕೆಲಸಗಾರ ಮಹಿಳೆಯರೇ. ಸೊ ನಾವು ಯಾವಾಗ ಟ್ರೈನಿಂಗ್ ಕೊಡಕ್ಕೆ ಹೋದಾಗ ಅವ್ರಿಗೆ ಏನು ಅಂತ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಅದು ಭಾಳ ಖುಷಿ ಪಡ್ತಾರೆ ಅವ್ರು. ಯಾಕಪ್ಪ ಅಂದ್ರೆ ಇವನ್ನೆಲ್ಲ ನಾವು ಜೀವನದ ನಮ್ಮ ಘಟ್ಟಗಳ ಅನುಭವಿಸಿ ಬಂದಿದ್ದೆ, ನಾವು ಕಷ್ಟವನ್ನು ಅನುಭವಿಸಿವಿ, ಸುಖಾನ ಅನುಭವಿಸಿವಿ. ಸೊ ಅದನ್ನು ಯಾವಾಗ ನಾ ಹೇಳ್ತಿಲ್ಲ ಅವ್ರು ಭಾಳ ಖುಷಿ ಪಡ್ತಾರೆ. ನೀವು ನಂಬುವುದಿಲ್ಲ, ನಾ ಯಾವ ಟ್ರೈನಿಂಗ್ ಕೊಡಕ್ಕೆ ಹೋಗಿರ್ತೀನಿಲ್ಲ ಅವ್ರು ಇಷ್ಟು ನೆನಪಿಟ್ಕೊಂಡಿರ್ತಾನೆ, ಎಲ್ಲೋ ಭೇಟಿಯಾಗಿರ್ತಾನೆ ಮಾತಾಡ್ತಾರೆ, ಇಲ್ಲ ಸರ್ ನೀವು ನಮ್ಮ

0: ಓಡಿಸ್ಕೊಂಡಿರ್ತಾರ, ಮುಂದೆ ಬಂದಿರ್ತಾರ, ಅವ್ರು ಅದನ್ನ ಖುಷಿ ಪಡ್ತಾರ, ಅದಕ್ಕೆ ಅದನ್ನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾರ. ಎಷ್ಟೋ ಜನ ನನಗೆ ಗೊತ್ತಿರಲ್ಲ, ಒಂದು 10-15 ವರ್ಷ ಆದ್ಮೇಲೆ ಫೋನ್ ಹಚ್ಚಿ ಹೇಳ್ತಾರೆ, ಇಲ್ಲರಿ ಸರ್ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ನಿಮ್ಮಿಂದ ನಾವು ಮುಂದೆ ಬಂದ್ವಿ ಅಂತ. ನಮ್ದು ಒಂದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಡ್ರಿ ನೀವೆಲ್ಲರೂ ಅಂತೀರಿ ಥಿಂಕ್ ಲೋಕಲಿ ಗೋ ಗ್ಲೋಬಲಿ ಅಂತ ಹೇಳ್ತೀರಿ, ಮಹಿಳೆಯರ ಸಬಲೀಕರಣ ಮಾಡ್ಬೇಕಂತೀರಿ, ನಮ್ಮ ರೈತರನ್ನ ನಮ್ಮ ಮುಂದೆ ತರಬೇಕಂತೀರಿ, ಎಲ್ಲರೂ ಅಂತೀರಿ, ಬರ್ ಪ್ರಾಕ್ಟಿಕಲ್ ಆಗಿ ಮಾಡೋರು ಬೇಕಲ್ಲ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಂದೇವಿ, ಆದ್ರೂ ನಮಗೆ ಒಂದಷ್ಟು ಸಹಾಯಗಳು ಸಿಗುವುದಿಲ್ಲ. ಆದ್ರೂ ನಾವು ಎಲ್ಲಿ ಹಿಂದಕ್ಕೆ ಬಿಟ್ಟಿಲ್ಲ, ಮುಂದೆ ಸಹಾಯ ಮಾಡ್ತಾರಲ್ಲ ಗೊತ್ತಿಲ್ಲ, ಒಂದು ನಮ್ಮದೊಂದೇನು ಪರಿಶ್ರಮ, ನಮ್ದೊಂದೇನು ಆಶಯ ಅದ, ನಮ್ದೊಂದೇನು ಕನಸದ, ಅದನ್ನಿಟ್ಟುಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ಕೆಲವೊಂದಿಷ್ಟು ಜನ ಭಾಳ ಸಹಾಯ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರಿಗೆ ಆದಂಥ ಒಂದು ಸಹಾಯವನ್ನು ನಮಗೆ ಎಷ್ಟೋ ಜನ ಕೈ ಚಚ್ಚಿದ್ದಾರೆ, ಅದನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಸೊ ನಮ್ದು ಒಂದ ಮೂಲ ಉದ್ದೇಶ ನಮ್ಮ ಗ್ರಾಮೀಣ ಸೊಗಡ ಆಯ್ತು, ನಮ್ಮ ಗ್ರಾಮೀಣ ಒಂದು ಉದ್ಯಮ ಆಯ್ತು, ಗ್ರಾಮೀಣ ಮಹಿಳೆ ಆಯ್ತು, ನಮ್ಮ ಈ ಒಂದು ಕಾನ್ಸೆಪ್ಟ್ ಏನದ ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂಟಾ ಇದ್ದೀವಿ, ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂತೀವಿ, ನಮ್ಮ ಭಾಳ ಜನ ಸಪೋರ್ಟ್ ಮಾಡತ್ತಾರ. ಖರೆ ಈ ಇನ್ನು ನಮಗೆ ಬೇಕಾದಂಥ ಒಂದು ಸಹಾಯ ಸಹಕಾರ ಸಿಕ್ಕರೆ ನೀವು ಬಿಲೀವ್ ಮಾಡೋದಿಲ್ಲ, ಇನ್ನೊಂದು 5-6 ವರ್ಷದಾಗ ಎಲ್ಲರೂ ನಮ್ಮ ಈಗಾಗಲೇ ಬಯಲು ಅನ್ಕೊಂಡು ನೋಡೋಂಗೆ ಮಾಡೇವಿ, ಇನ್ನೂ ಭಾಳ ನೋಡೋಂಗೆ ಮಾಡ್ತೀವಿ ನಾವು.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನು ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Daily Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರ್, ಈಗ ಗ್ರಾಮೀಣ ಪ್ರದೇಶದ ಯುವಕರು ಉದ್ಯಮ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದ್ರೆ ತಮ್ಮ ಸಲಹೆ ಏನು ಅಂತ
2: ನೋಡಿ. ಗ್ರಾಮೀಣ ಕ್ಷೇತ್ರದ ವ್ಯಕ್ತಿಗಳಾಗಲಿ, ನೀವು ಸಿಟಿಯಲ್ಲಿ ಕಳೆದವರಲ್ಲಿ ಯಾರಾಗಲಿ, ಉದ್ಯಮಕ್ಕೆ ಯಾಕೆ ಬರಬೇಕಪ್ಪ ಅಂತಂದ್ರೆ ನೋಡ್ರಿ, ಈಗ ಏನಾಗ್ತದ, ನಿಮಗೆ ಯಾವ್ದೇ ಕಂಪ್ನಿ ಆಗಲಿ, ಎಲ್ಲೇ ಆಗಲಿ, ನಮ್ಮ ದೇಶದಾಗಲಿ, ವಿದೇಶದೊಳಗೆ ಎಲ್ಲೇ ಆಗಲಿ, ನಿಮಗೆ ಕೊಡೋದು ನಿಮ್ಮ ಒಂದು ಟ್ಯಾಲೆಂಟಿಗೆ ಕೊಡ್ತಾರೆ. ಆಮೇಲೆ ನಾವು ನಮ್ಮ ಊರನ್ನು ಯಾಕೆ ಉಳಿಸ್ಕೊಂಡಿವಿ ಹೇಳ್ತೇನೆ ರೀ. ನೋಡಿರಿ, ನೀವು ನಿಮ್ಮ ಪಾಲಕರು ಪೋಷಕರು ನಿಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡ್ತಾರೆ, ಚಲೋತಾಗಿ ಕಲಿಸ್ತಾರೆ, ಚಲೋ ನೌಕರಿ ಸಿಗ್ತದೆ. ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಪಾಲಕರು ಪೋಷಕರನ್ನು ಬಿಟ್ಟು ಬೇರೆ ದೇಶದೊಳಗೆ ಬೇರೆ ರಾಜ್ಯದಾಗ ಬೇರೆ ಒಳಗೆ ಏನೋ ನೌಕರಿ ಮಾಡೋಕೆ ಹೋಗ್ತೀರಿ. ಆವಾಗ ಏನಾಗಿಬಿಡ್ತದೆ, ಈ ಮನೆಯವ್ರದ ಹೊರಗೆ ಒಂದು ಪಾಲಕರು ಏನು ಮಾಡ್ಬೇಕು, ಅವ್ರಿಗೆ ವಯಸ್ಸಾಗ್ತದಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಮೂಲಮಂತ್ರವಾಗಿ ನಾವು ನಮ್ಮ ಊರಾಗ ಯಾಕೆ ಮಾಡೇವಪ್ಪ ಅಂತಂದ್ರೆ, ನೋಡಿರಿ, ನಮ್ಮ ಊರು ಬೆಳಿಬೇಕು, ನಮ್ಮ ಪಾಲಕರು ಪೋಷಕರು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಅಂದ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಇಟ್ಟುಕೊಂಡು ನೋಡ್ರಿ, ಯಾವುದೋ ಒಂದು ಡಿಗ್ರಿ ಮುಗಿಸ್ತೀರಿ, ಯಾವುದೋ ಒಂದು ಪ್ರೊಫೆಷನ್ ಕೋರ್ಸ್ ಮುಗಿಸ್ತೀರಿ, ಆ ಮುಗಿಸಿದ ಮ್ಯಾಗ ಯಾವ ಒಂದು ಲೈನ್ ನೀವು ಚೂಸ್ ಮಾಡ್ತ ಹಂಗೆ ನಿಮ್ಮ ಜೀವನ ಬೆಳೀತದ. ನೀವು ಮೊನ್ನೆಕ ಮೂದ್ಗಳು ನೀವು ಹೊರಗೆ ಹೋಗು ಬೇರೆ ದೇಶಕ್ಕೆ ಹೋಗೋ ಲೈನ್ ರೀ, ಬೇರೆ ದೇಶಕ್ಕೆ ಹೋಗಿಬಿಡ್ತೀವಿ, ಹಳೆ ಬರ್ದಂಗೆ ಹೋಗ್ತೀರಿ ನೀವು. ನೀವು ಇಲ್ಲಪ್ಪ, ನಾ ಮಾಡಿದ್ದು ಇಲ್ಲೇ ಮಾಡ್ಬೇಕಂತ ಸಾಧನೆ ಮಾಡಕ್ ನಿಂತು ಇಲ್ಲೇ ಸಾಧಿಸ್ಬೋದು. ನಾವಿನ್ನಾವ್ ಏನ್ರಿ, ಭಾಳ ಒಂದು ಸಣ್ಣ ಮಟ್ಟದಾಗಿದೆ, ಇನ್ನೂ ನಾವು 0.1% ಬೆಳೆದಿಲ್ಲ. ಇಲ್ಲಿ ನಮ್ಮಕ್ಕಿನ ಎಂತೆಂಥವ್ರು ಬೆಳೆದು ಎಷ್ಟೆಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲೇ ಬೆಳಗಾವಿನಾಗ ಅದಾವ. ದೇ ಆರ್ ಸೆಲ್ಲಿಂಗ್ ಆಲ್ ಓವರ್ ವರ್ಲ್ಡ್, ಬಟ್ ದೇ ಕೇಮ್ ಫ್ರಮ್ ದ ರೂರಲ್ ಏರಿಯಾ. ಮತ್ತು ಇನ್ನೂ ನಾ ಸ್ವಲ್ಪ ಇಂಜಿನಿಯರಿಂಗ್ ಅರ ಕಲ್ತೀನಿ, ಒಂದಿಷ್ಟು ಜನ ಬರೀ SSLC PUC ಮಾಡಿ ಅವ್ರು ಎಷ್ಟು ಸಾಧನೆ ಮಾಡ್ರಂದ್ರೆ ಯಾವ ಪ್ರೊಫೆಷನಲ್ಸ್ ಮಾಡೋಕೆ ಅಷ್ಟು ಸಾಧನೆ ಮಾಡಿದ್ರು. ಇಂಥವ್ರು ನಾವು ಪ್ರೇರಣೆ ಆಗಿ ತಗೋಬೇಕು. ಅದು ಪ್ರೇರಣೆ ಆಗಿ ಯಾವಾಗ ಬರ್ತದಂತ ಅಂಥವ್ರು ಆತ್ಮಚರಿತ್ರೆ, ಅಂಥವ್ರ ಸ್ಟೋರಿಗಳು ನಾವು ಕೇಳಬೇಕು, ನಾವು ನೋಡಬೇಕು, ನಾವು ಅನುಭವಿಸ್ಬೇಕು. ಅದ ನಾವು ಹಂಗೆ ಮಾಡೋದಿಲ್ಲ. ನಾವು ಹೊರಗಿನ ದೇಶದ ನೋಡ್ತೇವೆ, ಹೊರಗಿನ ದೇಶದ ಅನುಭವಿಸ್ತೇವೆ. ಅದು ನಮ್ಮಲ್ಲಿರುವಂಥ ಮೂಲ ಕೊರತೆ. ನಮ್ಮ ಯುವಕರು ಏನು ಮಾಡಬೇಕು, ಹೌದಪ್ಪ ನಾ ಇಲ್ಲೇ ಕಲ್ತೀನಿ, ಇದರಿಂದ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ರಗಡ್ ಇಲ್ಲೂ ರಗಡ್ ಆಪ್ಷನ್ಸ್. ಬಿಕಾಸ್ ಭಾರತ ದೇಶದೊಳಗೆ 140 crore ಜನ ಅದಾರ, ಬೇರೆ ದೇಶದವ್ರು ಎಲ್ಲ ತಯಾರು ಮಾಡಿ ತಂದು ನಮ್ಮಲ್ಲೇ ಮಾರ್ತಾರೆ. ನಾವು ನಮ್ಮಲ್ಲೇ ಎದ್ಕೊಂಡು ನಮ್ಮಲ್ಲಿ ಏನೋ ಮಾಡೋದಲ್ಲ, ನಾವು ಮಂದಿ ತಗೋತೇವೆ. ಸೊ ಆ ಒಂದು ಏನು ಗ್ಯಾಪ್ ಅದಲ್ಲ, ಅದನ್ನು ನಾವು ಏನು ಮಾಡ್ಬೇಕಾಗದ, ಕಣ್ಣು ಹಿಡ್ಕೊಂಡು ನಾವು ಕೊಡಬೇಕಾದ. ನೀವು ಹೇಳಿದ್ರೆ ಹುಣಸೇನೇನು ಒಂದು ನಾವು ಒಂದು ಅಪಾರ್ಚುನಿಟಿ ಆಗಿ ತೊಗೊಂಡಿವಿ ಅದನ್ನು. ಯಾಕಪ್ಪ ಅಂದ್ರೆ ನೋಡ್ರಿ, ಹುಣಸೇನಿಗೆ ಯಾಕೆ ಕಿಮ್ಮತ್ತಿಲ್ಲಿ ಹೇಳ್ತೇನೆ ರೀ ನಿಮಗೆ. ಹುಣಸೇನ್ ನೋಡ್ರಿ, ರಸ್ತದಾಗ ಸಿಗ್ತದೆ, 100-150 rupees ಕಿಲೋ ಸಿಗ್ತದೆ. ಆ ಗಿಡಕ್ಕೆ ಒಮ್ಮೆ ಒಬ್ಬ ರೈತ ನೀರು ಹಾಕಲು, ಒಬ್ಬ ಮನುಷ್ಯ ನೀರು ಹಾಕಲು, ಒಬ್ಬ ಎಣ್ಣೆ ಹೊಡಿದಿಲ್ಲ, ತನ್ನ ತಾನಾ ಬೆಳೀತದೆ, ತನ್ನ ತಾನಾ ಹಣ್ಣು ಕೊಡ್ತದೆ. ನಾವು 100 rupees ಕೊಟ್ಟು ತಂದಂಥ ಹುಣಸೆಯನ್ನು 1 ವರ್ಷ ಆದರೂ ಉಪಯೋಗ ಮಾಡೋದಲ್ಲ, ಹಂಗೆ ಡೆಬ್ಬೆ ಆಗಿರ್ತದೆ. ನೀವು ಒಂದು ದಿವಸ 5,000, 10,000, 20,000 rupees ಕೊಟ್ಟು ತಂದದಲ್ಲ, 5 ನಿಮಿಷದ ಖಾಲಿ ಮಾಡ್ತೀರಿ. ನೋಡ್ರಿ, ನಿಸರ್ಗ ಏನು ಮಾಡಿಬಿಟ್ಟದಂದ್ರೆ ನಮಗೆ ಯಾವುದೇ ಒಂದು ವಸ್ತುವಿನ ಕೊರತಿಲ್ಲ. ಪ್ರಾಣಿ ಪಕ್ಷಿ ಎಲ್ಲರೂ ದವಾಖಾನೆ ಹೋಗಿ ಬದುಕ್ತಾವೇನ್ರಿ? ನಾವೇನು ತಿಕ್ಕೊಂಡ್ಬಿಟ್ಟೇವಿ, ನಮ್ಮ ಆರೋಗ್ಯ ಇರೋದು ದವಾಖಾನೆ ಒಳಗೆ ಮೆಡಿಕಲ್ ಶಾಪ್ ಒಳಗೆ ತಿಕ್ಕೊಂಡ್ಬಿಟ್ಟೇವಿ. ಈ ಒಂದು ಪರಿಕಲ್ಪನೆ ಹೋಗಬೇಕಾಗಿದೆ. ನಮ್ಮ ಒಂದು ಆರೋಗ್ಯ ಇರೋದು ನಮ್ಮ ಅಡಿಗೆ ಮನೆಯಲ್ಲಿ, ಆಮೇಲೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಆಹಾರ ಉತ್ಪನ್ನಗಳು ಹಣ್ಣುಗಳಲ್ಲಿದೆ. ನಾವು ಅದನ್ನು ಬಿಟ್ಟು ಪರತಂತ್ರ ಆಗ್ತದೆ, ಬೇರೆ ಬೇರೆ ಕಡೆ ಅಂತ ತಿನ್ನತ್ತೀವಿ. ಸೊ ಇಲ್ಲಿ ಎಷ್ಟೋ ಅಂಥ ಉದ್ಯಮಗಳ ಅವಕಾಶ ಅದ. ಈಗ ಎಷ್ಟೋ ಜನ ಮುಂದೆ ಬಂದಾರ, ಅವು ಇನ್ನೂ ಜನ ಬರಬೇಕು. ಯಾಕಂದ್ರೆ ಇಲ್ಲಿ ಭಾಳ ದೊಡ್ಡ ಪಾಪ್ಯುಲೇಷನ್ ಅದ, ಕಟ್ಟರಿಗೆ ಸಪ್ಲೈ ಮಾಡೋಕೆ ಒಬ್ಬರಿಂದ ಆಗೋದಿಲ್ಲ. ನೋಡ್ರಿ, ನಾವೇ ಇಷ್ಟೆಲ್ಲ ಹೇಳ್ತೇವೆ, ಹುಣಸೆ ಹಂಚಿಗೆ ಒಂದು ದಿವಸಕ್ಕೆ 10 kg ಊಟ ಮಾಡೋಕೆ ಸಾಧ್ಯ ಅದ ನಮ್ಗೆ ಈಗಿನ ಮಟ್ಟದಲ್ಲಿ. ಈಗ ನಮಗೆ ಒಂದು ದೊಡ್ಡ ರಿಕ್ವೈರ್ಮೆಂಟ್ ಬಂದ, ನಾವು ಎಷ್ಟೋ ಡೆವಲಪ್ಮೆಂಟ್ ಮಾಡತ್ತೇವೆ ಈಗ. ಸೊ ಇಂಥ ಅವಕಾಶಗಳನ್ನ ಹುಡುಕೋಬೇಕು ನಾವು. ಅದು ಯಾವಾಗ ಹುಡುಕಾಕ ಸಾಧ್ಯ, ನಮ್ಮಲ್ಲಿ ನಾವು ಅರಿತುಕೊಳ್ಬೇಕಲ್ಲ ಮೊದಲು. ಸೊ ಅರಿವು ನಮ್ಮ ಯೋಜನೆತೆಗೆ ಬರಬೇಕಾಗಿದೆ. ನೋಡ್ರಿ, ನೀವು ಏನಾಗೈತೆ ಹಂಗೆ ಹೇಳ್ತೇನೆ. ನೀವು ಒಂದು ವಸ್ತು ಈಗ ನಮ್ದೇ ಹೇಳ್ತೇನೆ ಎಕ್ಸಾಂಪಲ್, ಹುಣಸೇನೇನು ಚಿಗಳಿರಪ್ಪ ನಮ್ದು, ನಮ್ಮಲ್ಲಿ ಏನು ಬರ್ತದೆ, ಮಿನಿಮಮ್ 10 rupees ಬರುತ್ತೆ, ಆಮ್ಯಾಗ 60, ಆಮ್ಯಾಗ 300, ಈ ಥರ ಪ್ಯಾಕಿಂಗ್ ಇದೆ ನಮ್ದು. ನಮ್ಮಲ್ಲಿ ನಾವು ಹುಣಸೇಣ್ಣಿಗೆ ಎಕ್ಸಿಬಿಷನ್ ಎಷ್ಟು 10 rupees ಅಂದ್ರೆ, ಏ ನಮ್ಮ ಊರಾಗ 1 rupee ಸಿಗ್ತೈತೆ ಅಂತಾರೆ. ಅಂಗಡಿಗೆ ಹೋಗ್ತಾರೆ, ಡೇರಿ ಮೇಲೆ ಚಾಕ್ಲೇಟ್ ಎಷ್ಟು ರೀ, ಯಾವುದೋ ಒಂದು ಚಾಕ್ಲೇಟ್ ಇರಲಿ, ಅದ ಅಂತಲ್ಲಿ ಯಾವುದೋ ಒಂದು ಚಾಕ್ಲೇಟ್ ಇರಲಿ, 5 rupees 20 rupees ಕೊಡ್ತಾರೆ. ಒಂದು ಪ್ರಶ್ನೆ ಕೇಳೋದಿಲ್ಲ, ಹುಣಸೇಣ್ಣು ತಿಂದ್ರೆ ಅಸಿಡ್ ಯಾಕೈತ್ರಿ ನಮಗೆ? ಆದಕ್ಕೈತಿ ಯಾಕಪ್ಪ ಅಂತಂದ್ರೆ, ಯಾವ ವಸ್ತು ನಮ್ಮ ಆರೋಗ್ಯಕ್ಕೆ ಚೆನ್ನಾಗ್ಯದ ಅದ್ರ ಬಗ್ಗೆ ನಮ್ಮ ಅರಿವಿಲ್ಲ. ಯಾವ ವಸ್ತುವಿನಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ ಅದ್ರ ಮ್ಯಾಗ ಬರ್ದ ಬಿಟ್ಟಿರ್ತಾರೆ. ಇನ್ಗ್ರೀಡಿಯಂಟ್ ಇರ್ತದ ಅದ್ರ ಮ್ಯಾಗ ಇಂಥ ಹಜಾರ್ಡಸ್ ಇರ್ತದ ಎಲ್ಲ ಕ್ಲಿಯರ್ ಬರ್ದಿರ್ತಾರೆ. ಅದನ್ನ ಒಮ್ಮೆ ಓದೋದಿಲ್ಲ ನಾವು, ಯಾಕೆ ಅವ್ನು ಕ್ಲಿಯರ್ ಹೇಳ್ಬಿಟ್ಟನೆ ತಿಂದ್ರೆ ನಿಂಗೆ ಹಾಕೈತೆ ಅಂತೇಳಿ. ಅದ್ರ ಮ್ಯಾಗ ನಮಗೆ ಭಾಳ ಹಾನಿಕಾರಕ ಅಂತ ಬರ್ತದೆ, ಅದನ್ನ ನಾವು ಹುಡುಕಿ ಆಡಿಕೊಂಡು ಹೋಗಿ ಬೆನ್ನು ಹತ್ತಿ ಪಾಳೆಸ್ ತೊಗೊಂಬಂದು ತಗೋತೇವೆ ನಾವು. ಯಾವ್ದು ಹಂಗೆ ಸಿಗ್ತತಿ ತಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಹಂಗೆ ಸಿಗ್ತೈತಲ್ಲ, ಅದು ಈಸಿಯಾಗಿ ಸಿಗ್ತದೆ. ಸೊ ನಮ್ಮಲ್ಲಿ ಏನಾಗಿಬಿಟ್ಟಿದೆ, ಚಲೋ ವಸ್ತುಗಳಿಗಿಂತ ಕೆಟ್ಟ ವಸ್ತುಗಳ ಬೇಡಿಕೆನೇ ಜಾಸ್ತಿ ಆಗ್ಯದ. ಸೊ ಇದು ನಮ್ಗೆ ಆಗಿದ್ದ ಕಾರಣ ಅಂದ್ರೆ ನಮ್ಮ ಯುವಕರು, ಯಾಕೆ ಯುವಕರಿಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ. ಅರಿವಿದ್ರೂ ಅದು ಅರಿವು ಇಲ್ದೇದಂಗೆ ಇರ್ತಾರವ್ರು. ಸೊ ನಾವೇನು ಹೇಳೋದು, ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು. ಅದು ಯಾವಾಗ ಬದಲಾಕೈತೆ ಅಂದರೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ಪಾಲಕರು, ನಮ್ಮ ಪೋಷಕರು, ಗುರು ಹಿರಿಯರು, ಈ ಒಂದು ಮನೋಭಾವನೆ ನಾವಿದ್ದಾಗ ಏನಿತ್ತು ಅಂತದ್ದು ಬರಬೇಕಾಗಿದೆ. ಅದು ಬಂತಪ್ಪ ಅಂತಂದ್ರೆ ಈ ಉದ್ಯಮಿಗಳನ್ನು ಹುಟ್ಟುಕೋತಾರೆ, ರೈತರು ಚೆನ್ನಾಗಿರ್ತಾರೆ, ಇಂಥದೊಂದು ಸೋಷಿಯಲ್ ಕಾಸಸ್ ಸರ್ವ್ ಆಗುತ್ತೆ.
1: ಸರಿಗ, ತಾವು ಪರಿಸರಕ್ಕೆ ಪೂರಕವಾದಂತಹ ಒಂದು ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಂಪ್ರದಾಯವನ್ನು ಉಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೀರಾ, ತಮ್ಮ ಮುಂದಿನ ಯೋಜನೆಗಳೇನು?
2: ನಮ್ಮ ಮುಂದಿನ ಯೋಜನೆ ಇಲ್ಲ, ನಮ್ದು ಇರೋದು ಒಂದೇ ಯೋಜನೆ ರೀ. ಏನಪ್ಪ ಅಂತಂದ್ರೆ, ನಮ್ಮ ನಾಡು, ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ರು ಬೆಳಿಬೇಕು, ಉಳಿಬೇಕು. ನೋಡ್ರಿ, ಒಬ್ರು ಹೇಳಿದಾರ, ಯಾವಾಗ ನಿಮ್ಮ ವಸ್ತುಗಳು, ನಿಮ್ಮ ಒಂದು ಸರ್ವಿಸ್ಗಳು ನಿಮ್ಮ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನಾಯ್ತು, ಅವರ ಜೀವನ ಶೈಲಿಯನ್ನಾಯ್ತ, ಅದನ್ನು ಬದಲಾವಣೆ ಮಾಡಿ ಅವ್ರನ್ನ ಮೇಲೆ ತೊಗೊಂಬಂದ್ರೆ ನಿಮ್ಮಷ್ಟಕ್ಕೆ ನೀವು ಮೇಲೆ ಹೋಗಿದ್ದೆ ಗೊತ್ತಾಗೋದಿಲ್ಲ. ಸೊ ಇದು ಒಂದು ನಮ್ಮದು ಮುಖ್ಯ ಉದ್ದೇಶ. ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹಲವಾರು ವಸ್ತುಗಳನ್ನು ತಯಾರು ಮಾಡ್ತೀವಿ, ಹಲವಾರು ವಸ್ತುಗಳನ್ನ ಇನ್ನೂ ಮಾರ್ಕೆಟಿಗೆ ತರಾರದೀವಿ. ಈಗ ಸದ್ಯಕ್ಕೆ ಇರೋದು ನಮ್ದು ಹುಣಸೇನಿನ ಚಿಗಿಳು ಅಂತ. ಸೊ ಬೇರೆ ಬೇರೆ ವಸ್ತುಗಳದ ಅವ್ನು ಈಗ ಡೆವಲಪ್ ಮಾಡೇವಿ, ಅವಕ್ಕೆ ಅದರದೇ ಆದಂಥ ಸಮಯ ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತುನ ಹಂಗೆ ತರೋದಿಲ್ಲ, ನಾವೆಲ್ಲ ಮಾರ್ಕೆಟ್ ಟೆಸ್ಟ್ ಮಾಡಬೇಕು, ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಬೇಕು. ಈ ಕಮ್ ವಿತ್ ಎಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗಿಬಿಟ್ಟದ, ವಿತೌಟ್ ಯುವರ್ ಕಾಪಿ ರೈಟ್ ನೀವು ನಿಮ್ಮ ಕಾಪಿ ರೈಟ್ ಮಾಡಿಕೊಂಡು ನೀವು ಮಾರ್ಕೆಟಿಗೆ ಬಂದ್ರೆ ಈಗ 7 ದಿವಸದಾಗ ನಿಮ್ಮನ್ನು ಮುಚ್ಚಿ ಬಿಡ್ತಾರೆ. ಆ ರೇಂಜ್ನಾಗ ಕಾರ್ಪೊರೇಟ್ ಲೆವೆಲ್ ಕೆಲಸ ಆಗ್ತದೆ, ಭಾಳ ದೊಡ್ಡ ಪ್ರಾಬ್ಲಮ್. ನಾವು ಸಣ್ಣ ಎಷ್ಟು ನಮ್ಮ ಭಾಳ ಅಂದ್ರೆ ಒಂದು ಸಣ್ಣ ಯೂನಿಟ್ ಇರ್ತದೆ, ಅವ್ರು ದೊಡ್ಡ ಬಿಗ್ ಜಾಯಿಂಟ್ಸ್ ಇರ್ತಾರೆ ಅವರು. ಸೊ ನಾವು ಸರ್ವೆ ಆಗೋಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನದ, ನಮ್ಮ ವಸ್ತುಗಳನ್ನ ಮೊದಲು ನಮ್ಮ ಗ್ರಾಮೀಣ ಜನತೆಗೆ ಮುಟ್ಟಿಸಿ ಅಲ್ಲಿಂದ ನಾವು ಬೇರೆ ಬೇರೆ ಹೋಗ್ಬೇಕಂತದ. ನೀವು ನಂಬುವುದಿಲ್ಲ, ಈಗಾಗಲೇ ನಮ್ಮ ವಸ್ತು ದೇಶ ವಿದೇಶಗಳಿಗೆ ಹೋಗುತ್ತೆ, ಬಟ್ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು. ಸೊ ಅದಕ್ಕೆ ಆದಂಥ ಒಂದು ತಯಾರಿ ನಡೆಸ್ತಾ ಇದ್ದೇವೆ, ಅದಕ್ಕೆ ಸಮಯ ಬೇಕಾಗುತ್ತೆ. ಯಾಕೆ ನೋಡ್ರಿ, ನಮ್ಗೆ ರಿಸೋರ್ಸಸ್ ಭಾಳ ಕಡಿಮೆ ಇರ್ತದೆ, ನಾಲೆಜ್ ಕಡಿಮೆ ಇರ್ತದೆ, ಮತ್ತು ಒಂದಿಷ್ಟು ಸಮಯ ಹಿಂಗಾಗುತ್ತೆ. ನಮ್ಮ ನಾಲೆಜ್ ಇಲ್ಲಪ್ಪ ಅಂದ್ರೆ ಇನ್ನೊಂದು ಕಡೆ ನಮ್ಮ ನಾಲೆಜ್ ಸಿಗೋದು ಅಷ್ಟು ಈಸಿ ಇಲ್ಲ. ಯಾಕೋ ದೇರ್ ವಿಲ್ ಬಿ ಸಮ್ ಲಿಮಿಟೇಷನ್. ಒಂದು ಲಿಮಿಟೇಷನ್ ಅಂದ್ರೆ ನಿಮ್ಗೆ ನಾಲೆಜ್ ಅದಕ್ಕಿಂತ ಮುಂದೆ ಸಿಗಬೇಕಿತ್ತು, ದೇರ್ ಶುಡ್ ಬಿ ಸಮ್ ನೀವು ಪೇ ಮಾಡಬೇಕು, ಇಲ್ಲ ನಿಮ್ಗೆ ಏನೋ ಸಹ ಗೈಡೆನ್ಸ್ ತಗೋಬೇಕು, ಇದೆಲ್ಲ ಆಗುತ್ತೆ. ಸೊ ಇನ್ನೂ ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಆದರೂ ತುಂಬ ಜನ ನೀವು ಬಿಲೀವ್ ಮಾಡೋದಿಲ್ಲ, ನನಗೆ ವಯಸ್ಸಿಗೆ 46, ನಮ್ಮೊಂದು ಗ್ರೂಪ್ನಾಗ ಆಲ್ಮೋಸ್ಟ್ 80, 85, 70 ಅಂತ ಎಲ್ಲ ಜನ ಅದಾರ. ಅವ್ರು ಭಾಳ ಅಪ್ರಿಶಿಯೇಟ್ ಮಾಡ್ತಾರೆ, ನಾವು ಕಂಡಂಥ ಕನಸಪ್ಪ, ನಾವು ಸಣ್ಣದು ಈ ವಸ್ತು ಮಾಡಬೇಕಂತ ಮಾಡಿದ್ವಿ, ನೀ ಮಾಡಿದ್ವಿ, ನಾವು ಮಾಡಿದಷ್ಟು ಖುಷಿಯಾಗಿತ್ತು ಅಂತ ಭಾಳ ಜನ ಹೆಲ್ಪ್ ಮಾಡ್ತಾರೆ ನನಗೆ. ಅಂಥ ಜನ ಭಾಳ ಸಿಕ್ಕಿದ್ದಾರೆ ನನಗೆ. ಯಾಕಪ್ಪ ಅಂತಂದ್ರೆ ಈ ನಮ್ಮ ಸಂಪ್ರದಾಯನ ಹಂಗರಿ, ನೀವು ನಿಮ್ಮ ಹಿಂಬಾಲ ಇದ್ದವ್ರಾಗ ಎಷ್ಟು ಖುಷಿ ಪಡ್ತಿರಲ್ಲ ಅಷ್ಟು ಖುಷಿ ಇನ್ನೊಬ್ರು ಹಿಂಬಾಲಿದ್ದಾಗ ಬರೋದಿಲ್ಲ ನಿಮ್ಗೆ. ಹಂಗೇನಾಗಿದೆ, ಸೊ ನಮಗೆ ಈ ಒಂದು ಈ ಯೋಜನೆಗೆ ಏನಿದೆಲ್ಲ ಇದಕ್ಕೆ ತುಂಬ ಸಹಾಯ ಸಿಗ್ತಾ ಇದೆ. ಸೊ ಇನ್ನೂ ನಮಗೆ ಸಹಾಯ ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾವು ಒಂದು ಸಣ್ಣ ಒಂದು ಅಗದಿ ಲಿಮಿಟೆಡ್ ಏರಿಯಾನಾಗಿದ್ದೇವೆ. ಈಗ ನೀವು ಇಡೀ ಒಂದು ದೇಶ ಆಯ್ತು, ಒಂದು ಜಗತ್ತಾತು, ಇಂಥಲ್ಲೆಲ್ಲ ನಮ್ಮ ವಿಷಯಗಳನ್ನಾಗಲಿ ನಮ್ಮಂಥ ಈ ಒಂದು ಆಲೋಚನೆಗಳನ್ನ ಮುಟ್ಟಿಸ್ಬೇಕತ್ತಿರ ಅದಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ನಮಗೆ ಇನ್ನೂ ಸಹಾಯ ಬೇಕಾಗಿದೆ. ಸೊ ನಾವೇನು ಹೇಳೋದು, ಈ ಒಂದು ಇಂಟರ್ವ್ಯೂ ಆತ್ಲಾಗಿ FM ವೇಣು ದನಿಯಲ್ಲಿ ಇದನ್ನ ಎಷ್ಟೋ ಜನ ಕೇಳ್ತಾರೆ, ನೀವು ಕೇಳಿ ಏನು ಮಾಡ್ತೀವಿ ಇರಬೇಕಂತ ಬಿಡಬೇಡ್ರಿ, ನೀವು ನಮ್ಮಂಥವ್ರು, ನಾವು ಅಂತಲ್ಲ ನಮ್ಮಂಥವ್ರು ಯಾರೇ ಇರಲಿ, ಅವ್ರಿಗೆ ನಿಮ್ಮ ಸುತ್ತಮುತ್ತ ಇರಲಿ, ನಿಮ್ಮ ಮನೆ ಪಕ್ಕದ ಏನೇ ಇರಲಿ, ಅವ್ರಿಗೆ ಸಹಾಯ ಮಾಡೋಕೆ ನೋಡ್ರಿ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬೆಳೆದ ಒಂದು ಮಟ್ಟಿಗೆ ಬಂದ ಮ್ಯಾಗ ಅವ್ರು ತಾನ ಮುಂದೆ ಜಂಪ್ ಆಗಕ್ಕೆ ಈಸಿ ಆಗುತ್ತೆ. ಆ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅವ್ನು ಭಾಳ ಸಹಾಯ ಬೇಕಾಗುತ್ತೆ. ಒಮ್ಮೆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ವಿ ಅಂದ್ರೆ ಆಮ್ಯಾಗ ತನ್ನ ತಾನ ಜಂಪ್ ಸಿಗ್ತದೆ. ಸೊ ಆ ಮಟ್ಟಕ್ಕೆ ಬರೋಕೆ ಎಲ್ಲರೂ ಸಹಾಯ ಮಾಡಬೇಕು.
1: ಖಂಡಿತ ಸರ್. ಸರ್, ತಮ್ಮ ಎಲ್ಲ ಯೋಜನೆಗಳಿಗೆ, ಕನಸುಗಳಿಗೆ ಹಾಗೆ ಯಶಸ್ವಿಗೆ ಸದಾಕಾಲ ವೇಣುಧ್ವನಿಯ ಹಾರೈಕೆ ತಮ್ಮ ಜೊತೆಗಿರುತ್ತೆ ಸರ್. ತಮ್ಮ ಪರಿಶ್ರಮ ಹಾಗೆಯೇ ಹೊಸ ಆಲೋಚನೆಗಳು ಖಂಡಿತ ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಇದು KLV ಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲುಸಿರೆ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ. 1965 ತೆರೆ ಕಂಡಂತಹ ಮಾವನ ಮಗಳು ಚಿತ್ರದ ಗೀತೆ ಇದು. ಗೀತೆ: ನಾನೇ ವೀಣೆ, ನೀನೇ ತಂತಿ, ಅವನೇ ವೈಣೆ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಮ್ಮೆ ತಮ್ಮಣ್ಣ ಚಿತ್ರದ ಗೀತೆ ಇದು. ಬಿಆರ್ ಪಂತಲು ನಿರ್ದೇಶನದ ಗೀತೆ ಇದು. ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆಳ್ಳಿ ಹಕ್ಕಿ ಆಗುವ ಬೆಳ್ಳಿ ಮೋಡಕ್ಕೆ ಏರುವ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಚಂದವಳ್ಳಿ ತೋಟ ಚಿತ್ರದ ಗೀತೆ ಇದು. ಬಳ್ಳಿ ಹಂಗೆ ಬಳುಕುತ್ತಲಿ, ಮಳ್ಳಿ ಹಂಗ ನೋಡುತ್ತಲೀ.

ಈ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1975 ತೆರೆ ಕಂಡಂತಹ KSR ದಾಸ್ ಅವರ ನಿರ್ದೇಶನದ, RN ಜಯಗೋಪಾಲ್ ಅವರ ಸಂಗೀತ ನಿರ್ದೇಶನದ, ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಕಳ್ಳಾಮಳ್ಳ ಚಿತ್ರದ ಗೀತೆ ಇದು. ಮದನ ಪ್ರೇಮ ಸದನ

90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1965 ತೆರೆ ಕಂಡಂತಹ ಬೆಟ್ಟದ ಹುಲಿ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟಿಜಿ ಲಿಂಗಪ್ಪನವರು. ಸಾಹಿತ್ಯ ರಚನೆ ಗೀತಪ್ರಿಯ ಅವರದು. ಗೀತೆ ಆಕಾಶ ಲೋಕದಿ ದೂರ.

90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಕಾವೇರಿ ಚಿತ್ರದ ಗೀತೆ. ಇದು 1975 ತೆರೆ ಕಂಡಿದೆ. ಗೀತೆ ಆಕಾಶದಲ್ಲಿ ಬಾನಾಡಿಯಾಗಿ ಧ್ವನಿಯ ಬೆರೆಸಿ ಹಾಡುವ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.